0: ಮುಖ್ಯವಾಗಿ ಈ ಕಾಯಿಲೆಗೆ ಚಿಕಿತ್ಸೆ ಜೊತೆಯಲ್ಲಿ ಸ್ವಲ್ಪ ಪಥ್ಯಗಳನ್ನು ನಾವು ಹೇಳಬೇಕಾಗ್ತದೆ. ಆಹಾರ ತಿನ್ನುವ ವಿಷಯದಲ್ಲಿ ಇರಬಹುದು, ಅವರು ಮಾಡುವ ಕೆಲಸದ ವಿಷಯದಲ್ಲಿ ಇರಬಹುದು, ಅವರು ಅವರ ವ್ಯವಸಾಯಕ್ಕೆ ಅನುಸಾರವಾಗಿ ಕೆಲಸಗಳನ್ನು ಮಾಡಬಾರದು. ಉದಾಹರಣೆಗಾಗಿ ತುಂಬ ಹೊತ್ತು ನಿಲ್ಲುವುದು, ಏರು ತಗ್ಗು ಪ್ರದೇಶದಲ್ಲಿ ಪ್ರಯಾಣ ಮಾಡುವುದು, ಆಮೇಲೆ ಸತತವಾಗಿ ಓಡುವುದು, ನಡೆಯುವುದು, ಅಥವಾ ಯಾವುದೇ ರೀತಿಯ ಮುಂದೆ ಕೂಡ ಅದಕ್ಕೆ ಆಘಾತ ಅಥವಾ ಅಭಿಘಾತಗಳು ಆಗದಾಗಿ ನೋಡಿಕೊಳ್ಳೋದು, ಮತ್ತು ಪೋಷಣಾಂಶಯುಕ್ತ ಆಹಾರಗಳನ್ನು ತಗೊಳ್ಳುವಂಥದ್ದು, ಮುಖ್ಯವಾಗಿ ಹಾಲು, ಮೊಟ್ಟೆ, ತರಕಾರಿಗಳು, ಹಣ್ಣುಗಳು ಎಲ್ಲ ಇದನ್ನು ಪೋಷಿಸಲಿಕ್ಕೆ ತುಂಬ ಉಪಕಾರ ಆಗ್ತದೆ. ಹಾಗೆ ಅದರ ಜೊತೆಗೆ ಚಿಕಿತ್ಸೆ ಕೂಡ ಅಗತ್ಯ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಸಂಧಿವಾತ ಕಂಡು ಬಂದ ಕೂಡಲೇ ಮಾಡಬೇಕಾದ ಮೊದಲ ಕೆಲಸ. ಪ್ರಸ್ತುತಿ ಡಾಕ್ಟರ್ ವೀರಕುಮಾರ್ ಕೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು ಕೇಳಿ ರೈತರಿಗೆ ಸಲಹೆ.
1: ಬಹುಪದರ ಕೃಷಿ ಸೂಕ್ತ ಬೆಳೆಗಳ ಸಂಯೋಜನೆಯನ್ನು ಮಾಡಿಕೊಳ್ಳುವ ಮೂಲಕ ಭೂಮಿಯಲ್ಲಿ ಗರಿಷ್ಠ ಭೂಮಿಯ ಬಳಕೆಯನ್ನು ಮಾಡಿಕೊಂಡು ಬೆಳೆಯನ್ನು ಬೆಳೆಸುವ ಒಂದು ವಿಧಾನ. ಸಮಯದ ನಿರ್ವಹಣೆ ಮಾಡಲು ಇದು ಸೂಕ್ತವಾದಂಥ ಒಂದು ಪದ್ಧತಿ. ಮೊದಲ ಮಟ್ಟದ ನೆಲದಡಿಯ ಜಾಗದಲ್ಲಿ ಬಳ್ಳಿಗಳು ಬೆಳೆಯುತ್ತವೆ. ಎರಡನೆಯದು ನೆಲಮಟ್ಟದಲ್ಲಿ ಬೇರೆ ಬೇರೆ ಸೊಪ್ಪು ತರಕಾರಿಗಳನ್ನು ಬೆಳೆಸಲಾಗುತ್ತದೆ. ಮೂರನೆಯದು ಬಿದಿರಿನ ಚಪ್ಪರ ಮುಂತಾದವುಗಳಲ್ಲಿ ಇತರ ತರಕಾರಿ ಬಳ್ಳಿಗಳನ್ನು ಬೆಳೆಸುತ್ತಾರೆ. ಈ ತಂತ್ರವು ಒಟ್ಟು ಬಿತ್ತನೆಯ ಭೂಮಿಯನ್ನು ಹೆಚ್ಚಿಸುತ್ತದೆ, ಹಾಗೆಯೇ ವೆಚ್ಚವನ್ನು ತಗ್ಗಿಸುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಿ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಲು ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಹಲವು ಸಂಯೋಜನೆಯ ಬೆಳೆಗಳನ್ನು ಇದರಲ್ಲಿ ಬೆಳೆಸಬಹುದು. ಮೊದಲನೆಯದಾಗಿ ಹಾಗಲಕಾಯಿ ಮತ್ತು ಆಲೂಗಡ್ಡೆ. ಹಾಗಲ ಬಳ್ಳಿ ಮತ್ತು ಆಲೂಗೆಡ್ಡೆ ಇದರ ಸಂಯೋಜನೆಯಿಂದ ಬಹುಪದರ ಕೃಷಿಯನ್ನು ಮಾಡಬಹುದು. ಹಾಗಲಕಾಯಿ ಆಗಸ್ಟ್ನಿಂದ ಅಕ್ಟೋಬರ್ನಲ್ಲಿ ಬೆಳೆಯುತ್ತದೆ. ನವೆಂಬರ್ ಡಿಸೆಂಬರಲ್ಲಿ ತೇವಾಂಶ ತಗ್ಗುತ್ತಿದ್ದಂತೆ ಬಳ್ಳಿಯ ಎಲೆಗಳು ಉದುರುತ್ತವೆ. ಆಲೂಗಡ್ಡೆ 6 ತಿಂಗಳ ಬೆಳೆ, ಆಗಸ್ಟ್ನಿಂದ ಫೆಬ್ರವರಿಯವರೆಗೆ. ಹಾಗಲಕಾಯಿಯ ಜೀವನ ಕ್ರಮಕ್ಕೆ ಹೊಂದುವಂತಹ ಬೆಳೆ ಆಲೂಗಡ್ಡೆ. ಇದರ ಜೊತೆ ಹಾಗಲಕಾಯಿಯನ್ನು ಬೆಳೆಸಿ ರೈತರು ಉತ್ತಮ ಲಾಭವನ್ನು ಪಡೆಯಬಹುದು. ಹೆಚ್ಚು ಬೇಡಿಕೆಯ ತರಕಾರಿಯಾದ ಆಲೂಗಡ್ಡೆಯನ್ನು ಹಾಗಲಕಾಯಿಯೊಂದಿಗೆ ಬೆಳೆಸುವುದಾದಲ್ಲಿ ಸಾಮಾನ್ಯ ಅಕ್ಟೋಬರ್ನಲ್ಲಿ ಆಲೂಗಡ್ಡೆಯನ್ನು ಚಪ್ಪರದ ಅಡಿ ಬಿತ್ತಬೇಕು. ಅದಕ್ಕೆ ಬೇಕಾದ ಸೂರ್ಯನ ಬೆಳಕು ನವೆಂಬರ್ ಡಿಸೆಂಬರ್ನಲ್ಲಿ ಸಿಗುತ್ತದೆ. ಆಲೂಗಡ್ಡೆಯನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲು ಮಾಡಬಹುದು. ಹೀಗೆ ಸೂಕ್ತ ರೀತಿಯಲ್ಲಿ ಜಾಗ ಮತ್ತು ನಿರ್ವಹಣೆಯನ್ನು ಇದರಿಂದ ಮಾಡಬಹುದು. ಇನ್ನೊಂದು ಜೊತೆಯ ಬೆಳೆ ತೊಂಡೆಕಾಯಿ ಮತ್ತು ಕೆಸುವಿನ ಗೆಡ್ಡೆ. ತೊಂಡೆಕಾಯಿ ಸಾಂಪ್ರದಾಯಿಕ ಬಳ್ಳಿಯಾಗಿದ್ದು ಇದನ್ನು ವಾಣಿಜ್ಯವಾಗಿ ಕೂಡ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಬೆಳೆಸಲಾಗುತ್ತದೆ. ಇದರ ಜೊತೆ ಕೆಸುವಿನ ಗೆಡ್ಡೆಯನ್ನು ಬೆಳೆಯುವ ಒಂದು ಪ್ರಯೋಗ ನಡೆದಿದೆ. ಇವೆರಡೂ ಖಾರೀಫ್ ಬೆಳೆಗಳು. ಇವುಗಳ ಸಂಯೋಜನೆಯನ್ನು ಮಾಡುವ ಮೊದಲು ಸೂರ್ಯರಶ್ಮಿಯ ಲಭ್ಯತೆ ಹಾಗೆಯೇ ಮಣ್ಣಿನ ಗುಣಗಳನ್ನು ಗಮನಿಸಬೇಕಾಗುತ್ತದೆ. ತೊಂಡೆಕಾಯಿ ನೀರನ್ನು 15-18 ದಿನಗಳವರೆಗೆ ತಡೆಯಬಲ್ಲ ಬೆಳೆ. ಕೆಸುವಿಗೆ ಹೆಚ್ಚು ಸೂರ್ಯರಶ್ಮಿ ಬೇಕಾಗಿಲ್ಲ. ಈ ಪ್ರಯೋಗದಲ್ಲಿ ಹೆಚ್ಚು ಲಾಭವನ್ನು ರೈತರು ಕಂಡುಕೊಂಡಿದ್ದಾರೆ. ಒಂದು ವೇಳೆ ಪ್ರವಾಹ ಅಥವಾ ಬೇರೆ ಕಾರಣಕ್ಕೆ ತೊಂಡೆಕಾಯಿಗೆ ಹಾನಿಯಾದರೂ ಕೆಸುವಿನ ಗೆಡ್ಡೆ ಇದನ್ನು ಸರಿತೂಗಿಸುತ್ತದೆ. ಸೋರೆಕಾಯಿ ಹಾಗೂ ಎಲೆಕೋಸು. ಎಲೆಕೋಸನ್ನು ಸೋರೆಕಾಯಿಯ ಜೊತೆ ಬೆಳೆಯುವುದು ಒಂದು ಉತ್ತಮ ವಿಧಾನ. ಎರಡೂ ತರಕಾರಿಗಳಿಗೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿನ ಲಭ್ಯತೆಯನ್ನು ಗಮನಿಸಿ ಸೋರೆಕಾಯಿಯನ್ನು ಜೂನ್ನಿಂದ ಜುಲೈ ತಿಂಗಳಲ್ಲಿ ಬೆಳೆಸುತ್ತಾರೆ. ನವೆಂಬರ್ನಿಂದ ಡಿಸೆಂಬರ್ನಲ್ಲಿ ಗಾಳಿಯಲ್ಲಿ ತೇವಾಂಶ ಕಡಿಮೆಯಾಗಿ ಎಲೆಗಳು ಉದುರುತ್ತವೆ. ಹಾಗೆ ಸೂರ್ಯರಶ್ಮಿ ನೆಲ ತಾಗುತ್ತದೆ.

0: ರೈತರು ಎಲೆಕೋಸನ್ನು ನವೆಂಬರ್ ತಿಂಗಳ ಕೊನೆಗೆ ನಾಟಿ ಮಾಡುತ್ತಾರೆ. ಎಲೆಕೋಸು ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಕೊಯ್ಲಿಗೆ ಬರುತ್ತದೆ. ಇದರಿಂದ ಈ ಹೊಸ ಬಹುಪದರ ಕೃಷಿ ತಂತ್ರವನ್ನು ಬಳಸಿ ಉತ್ತಮ ಲಾಭವನ್ನು ಪಡೆಯಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.

0: ಕೇಳುಗರೆ, ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ ಹೃದಯ ರಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ನಿಶ್ಚಿತಾರ್ಥ, ಮದುವೆ, ಮೆಹೆಂದಿ, ಹಲ್ದಿ, ಸಂಗೀತ್ ಮುಂತಾದ ಸಮಾರಂಭಗಳಲ್ಲಿ ನೀವು ಹೋಗಿದ್ದಾಗ ಅಲ್ಲಿ ಭಾಗವಹಿಸಿದ ಅಥವಾ ಪ್ರೇಕ್ಷಕರಾಗಿ ನಿಮ್ಮನ್ನು ರಂಜಿಸಿದ ಆ ಮೋಜಿನ ಆಟಗಳು ಯಾವುದು? ಇದರ ಬಗ್ಗೆ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬಹುದು. ಕರೆ ಮಾಡಿ ಭಾಗವಹಿಸಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಹೃದಯ ರಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಬೆಳಗ್ಗೆ 10:30. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆರ್ಥಿಕ ವಿಷಯಕೆಯ ಮಂತ್ರಿ ಪರಿಷದ ಸಮಿತಿಯ ಅಸ್ಮೈ ವಿಪಣನ ಸತ್ರಾಯ ಚತುರ್ದಶ ಗ್ರೈಷ್ಮಿಕ ಸಸ್ಯಾನಾಂ MSP ನ್ಯೂನತಮ ಸಮರ್ಥನ ಮೂಲ್ಯಾನಿ ವರ್ಧಯಿತುಂ ಅನುಮೋದಿತಂ. ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿಸಭಾಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನೇನ ನಿರ್ಣಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದನಾಂ ಕೃತೆ ಲಾಭಪ್ರದಂ ಮೂಲ್ಯಂ ಸುನಿಶ್ಚಿತಂ ಭವಿಷ್ಯತೀತಿ.
2: ಖರೀಫ್ ಕೆ ಲಿಯೇ ಜೋ ಫೈಸಲಾ ಲಿಯಾ ಗಯಾ ಉಸ್ಮೇ ಜಿತ್ನೆ ಭಿ ಖರೀಫ್ ಕೆ ಕ್ರಾಪ್ಸ್ ಹೈ ಉನ್ ಸಬ್ ಮೇ ಕಾಸ್ಟ್ ಪ್ಲಸ್ 50% ಯಾ 50 ಸೇ ಅಧಿಕ್ ಟೋಟಲ್ 260,000 ಕರೋಡ್ ರೂಪಾಯಿ ಕಿಸಾನೋ ಕೋ ಪೇ ಔಟ್ ಜಾಯೇಗಾ ಇಸ್ ಪೂರೇ ಫೈಸಲೇ ಸೇ ಔರ್ ಇಸ್ ಸಾಲ್ ಕಾ ಅನ್ಯುಯಲ್ ಖರೀಫ್ ಪ್ರೊಕ್ಯೂರ್ಮೆಂಟ್ ಹೋಗಾ 824 ಲಾಖ್ ಮೆಟ್ರಿಕ್ ಟನ್ LMT.
1: ಅಸ್ಯ ಸತ್ರಸ್ಯ ವಿಪಣನ ಕಾಲಾಯ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೂಲ್ಯಾನಾಂ ವೃದ್ಧಿಂ ಸ್ವೀಕೃತ್ಯ ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿಸಭಾಯಾಃ ನಿರ್ಣಯಃ ದೇಶೇ ಕೋಟಿಶಃ ಖಾದ್ಯಪ್ರದಾಯಕೇಭ್ಯಃ ಸ್ವೋತ್ಪಾದನಾಂ ಉಚಿತಂ ಲಾಭಪ್ರದಂಚ ಮೂಲ್ಯಂ ಪ್ರಾಪ್ನುಯಾತ್ ಇತಿ ಸುನಿಶ್ಚಿತಂ ಕರಿಷ್ಯತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಸ್ತನಾದಾರಭ್ಯ ಅಸ್ಯ ಮಾಸಸ್ಯ 20 ದಿನಾಂಕಪರ್ಯಂತಂ UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟ್ಲಿ ಇತ್ಯೇತೇಷಾಂ ದೇಶಾನಾಂ ಯಾತ್ರಾಯಾಂ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಸಚಿವಃ CB ಜಾರ್ಜಃ ಸೂಚಿತವಾನ್ ಯತ್ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ಪ್ರಥಮಪಾದೆ ಶ್ರೀಮೋದಿ UAE ಅಧ್ಯಕ್ಷಂ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ಸಹ ಅವದತ್ ಯತ್ ಉಭಾವಪಿ ನೇತಾರೌ ದ್ವಿಪಾಕ್ಷಿಕ ವಿಷಯೇಷು ವಿಶೇಷತಃ ಊರ್ಜಾ ಸಹಕಾರೆ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಅದ್ಯ ನವದೆಹಲ್ಯಾಂ ಬ್ರಿಕ್ಸ್ ವಿದೇಶ ಮಂತ್ರಿಮಂಡಲಸ್ಯ ದ್ವಿವಾರ್ಷಿಕಂ ಸಮ್ಮೇಳನಂ ಆರಭ್ಯತೆ. ಸಮ್ಮೇಳನಸ್ಯ ಅಧ್ಯಕ್ಷಃ ವಿದೇಶಮಂತ್ರಿ ಎಸ್ ಜಯಶಂಕರಃ ಭವಿಷ್ಯತಿ. ಬ್ರಿಕ್ಸ್ ದೇಶಾನಾಂ ವಿದೇಶಮಂತ್ರಿಣಃ ಸದಸ್ಯ ರಾಷ್ಟ್ರಾಣಾಂ ಪ್ರತಿನಿಧಿದಳ ಪ್ರಮುಖಾಶ್ಚ ಅಸ್ಯಾಂ ಸಭಾಯಾಂ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಅನ್ವೇಷಣ ವಿಭಾಗಃ NEET UG 2026 ಇತಿ ಪರೀಕ್ಷಾಯಾಃ ವಿಷಯೆ ಅಭಿಕಥಿತ ಅನಿಯಮಿತತಾಯಾಃ ಪ್ರಶ್ನಪತ್ರಸ್ಯ ಅನಿಯಮಿತತಯಾ ಪ್ರಕಾಶನೇತಿ ವಿಷಯೇಶ್ಚ ಪಂಚ ಅಭಿಯುಕ್ತಾನ್ ಗೃಹೀತವಾನ್. ಪ್ರಕರಣಸ್ಯ ಪಂಚ ಅಭಿಯುಕ್ತಾಃ ಜಯಪುರತಃ ತ್ರಯಃ, ಏಕೈಕೌ ಗುರುಗ್ರಾಮ ನಾಶಿಕತಃ, ಅನ್ಯೇ ಅನೇಕ ಚ ಶಂಕಿತಾಃ ಸಂಪ್ರತಿ ಪರೀಕ್ಷಮಾಣಾಃ ಸಂತಿ. ಅಸಮ ಸರ್ವಕಾರಃ ಅಸ್ಯ ಮಾಸಸ್ಯ 26 ದಿನಾಂಕೆ ರಾಜ್ಯ ವಿಧಾನಸಭಾಯಾಂ ಯೂನಿಫಾರ್ಮ್ ಸಿವಿಲ್ ಕೋಡ್ UGCC ಇತಿ ಸಮಾನ ನಾಗರಿಕ ಸಂಹಿತಾ ವಿಧೇಯಕಂ ಪ್ರವರ್ತಯಿಷ್ಯತಿ. ಮುಖ್ಯಮಂತ್ರಿ ಹಿಮಂತ ಬಿಶ್ವಶರ್ಮಾ ಇತ್ಯೇಷಃ ಮುಖ್ಯಮಂತ್ರಿ ರೂಪೇಣ ದ್ವಿತೀಯ ಕಾರ್ಯಕಾಲಸ್ಯ ಪ್ರಥಮ

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತೊಗೊಳ್ಳಿ ಮಕ್ಕಳೇ, 2211999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ಬಳಿಕ 7:05 ಸರಿಯಾಗಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು.

0: ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ದಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ CBSE 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ GK ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಗೆ

0: ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು, ಈಗಾಗಲೇ 963,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡೆನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು, ಈಗ ಸುಗಮ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆ ಈ ಬೀದಿಯಲ್ಲಿ ನಾವು ಓಡಾಡಿದ್ದೇ ಬೇಕಾದಷ್ಟು ಸಲ.

ಮೈಸೂರು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ ಈ ತೋಟದೊಳೊಂದು ಗುಲಾಬಿ ಹೂವಿದೆ.

ಚಲು ಮಾವಿನ ಗಿಡ ಚಲು ಗಿಡದಾಗ ಗಿಡ

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೈಸೂರು ಅನಂತಸ್ವಾಮಿ ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್.com

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2ನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ

0: ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು, ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ದದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಕ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು.

0: ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ ಒಂದು ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ರಾಗರಂಜನಿ.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸ್ಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ರಾಗರಂಜನಿಯಲ್ಲಿ ಮೊದಲಿಗೆ ಮಹಾತಪಸ್ವಿ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ರಚನೆ ಸಿವಿ ಶಿವಶಂಕರ್, ಸಂಗೀತ ನಾದಪ್ರಿಯಾ.

ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಆಟೋ ರಾಜಾ ಚಿತ್ರದ ಗೀತೆ. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ರಾಗರಂಜನೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಧಿಕಾ ಮತ್ತು ಸಂಗಡಿಗರು ಹಾಡಿರುವ ಭಾವ ಬಾಮೈದ ಚಿತ್ರದ ಗೀತೆ. ರಚನೆ ಮತ್ತು ಸಂಗೀತ ಹಂಸಲೇಖ.

ವಂಶಿ ಚಿತ್ರದ ಗೀತೆ ಕೇಳಿದಿರಿ. ಈಗ ಗೂಗ್ಲಿ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಅಪೂರ್ವ ಹಾಡಿರುವ ಗೀತೆ, ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಜೋಶ್ವಾ ಶ್ರೀಧರ್.

0: ಚಿತ್ರಗೀತೆಗಳನ್ನ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಜುಲೇಖಾ ಎನಪೋಯ ಆರೋಗ್ಯ ಸಂಪದಾ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಸಲ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ್ ನಾಯ್ಕ್ ಅವರೊಡನೆ ಪ್ರೋಸ್ಟೇಟ್ ಕ್ಯಾನ್ಸರ್ ವಿಷಯದ ಕುರಿತು ಸಂದರ್ಶನ. ಕೇಳಿ ಜುಲೇಖಾ ಎನಪೋಯ ಆರೋಗ್ಯ ಸಂಪದ ನಾಳೆ ಬೆಳಗ್ಗೆ 8:30

0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹೆಬಿಗ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತಾಂತ್ರಿಕ ತರಬೇತಿ ಸಂಸ್ಥೆಯ ಕುರಿತು ಸಂಸ್ಥೆಯ ಪ್ರಾಂಶುಪಾಲರಾದ ಚೇತನ್ ರಾಜುರತ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
1: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೆಬಿಗ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲಿನ ಪ್ರಾಂಶುಪಾಲರಾಗಿರುವಂತಹ ಚೇತನ್ ರಾಜುರತ್ನ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್. ಧ್ವನಿ ಪ್ರಸಾರ ಮಾಧ್ಯಮದಲ್ಲಿ ಅತ್ಯುತ್ತಮ ಸೇವೆ ನೀಡುತ್ತಿರುವ ಆಕಾಶವಾಣಿ ಮಂಗಳೂರು ಇಲ್ಲಿಗೆ ನಮ್ಮನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡೋಕೆ ಕೇಳಿಕೊಂಡದಕ್ಕಾಗಿ ನಾನು ನಿಮಗೆ ಪಟ್ಟ ಮೊದಲನೇದಾಗಿ ವಂದನೆ ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ, ಪೋಷಕರು, ತರಬೇತುದಾರರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಇವರೆಲ್ಲರ ಪರವಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ.
1: ಸರ್, ಈಗ ಈ ಹೆಬಿಕ್ ಅನ್ನೋದನ್ನು ನಾವು ಕೇಳ್ತಾ ಇರ್ತೇವೆ, ಹೆಬಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋಂಥದ್ದು. ಈ ಹೆಬಿಕ್ ಅಂದ್ರೆ ಏನು, ಇದರ ಒಂದು ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಡಿ ಸರ್.
2: ಖಂಡಿತವಾಗ್ಲೂ ಸರ್. ನಮ್ಮ ಸಂಸ್ಥೆ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶುರುವಾದದ್ದು 1964 ಅಕ್ಟೋಬರ್ 30th. ಆಗಿನ ಶ್ರೀ ಆರ್ ಎಂ ಪಾಟೀಲ್ ರವರು, ಮಿನಿಸ್ಟರ್ ಅವರು ಬಂದು ಇದನ್ನ ಇನಾಗ್ರೇಟ್ ಮಾಡಿದ್ರು. ಆದರೆ ನಮ್ಮ ಸಂಸ್ಥೆಯ ಬಿಲ್ಡಿಂಗ್ಗೆ 184 ಇತಿಹಾಸ ಇದೆ ಸರ್. ಈ ಬಿಲ್ಡಿಂಗ್ ಅನ್ನ ಜರ್ಮನಿಯಿಂದ ಬಾಸೆಲ್ ಮಿಷನ್ ಅವರು ಬಂದು, ಬಾಸೆಲ್ ಮಿಷನ್ ಪ್ರೆಸ್ ಫಸ್ಟ್ ಕನ್ನಡ ಪೇಪರ್ ಮಂಗಳೂರು ಸಮಾಚಾರ ಪ್ರಿಂಟ್ ಆಗದ ಸಂಸ್ಥೆಯಲ್ಲಿ ನಮ್ಮ ಪ್ರೆಮಿಸಸ್ ಅಲ್ಲಿ ಆದದ್ದು. 184 ಇತಿಹಾಸ. ಅದಾದ ನಂತರ ಈಗ 1964 ಜರ್ಮನಿಯವರು ಒಂದು ನಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಯೋಚನೆ ಮಾಡಿ ನಮ್ಮ ಇನ್ಸ್ಟಿಟ್ಯೂಷನ್ ಒಂದು ಸ್ಟಾರ್ಟ್ ಮಾಡಿದ್ರು. ಅದು ಫಸ್ಟ್ ಇನ್ಸ್ಟಿಟ್ಯೂಷನ್, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಇನ್ ಮಂಗಳೂರು. ಫಸ್ಟ್ 4 ಟ್ರೈನಿಂಗ್ ಆಗ್ತಾ ಇತ್ತು ಸರ್ ಅವಾಗ. ಅದಕ್ಕೆ 4 ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೊಡ್ತಿದ್ರು. ನಾವೀಗ 3 ಕೋರ್ಸ್ ಮಾಡ್ತಿದ್ದೇವೆ. ಅದರಲ್ಲಿ ಫಸ್ಟ್ 2 NCVET ನ್ಯಾಷನಲ್ ಕೌನ್ಸಿಲ್ ಆಫ್ ವೊಕೇಶನಲ್ ಅಂಡ್ ಎಜುಕೇಶನ್ ಟ್ರೈನಿಂಗ್ ನ್ಯೂ ಡೆಲ್ಲಿ ಅವರ ಮಾನ್ಯತೆ ಪಡೆದಿರುವ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ನಾವು DGT ಅಂಡ್ರಲ್ಲಿ ಬರ್ತದೆ. ಇದೊಂದು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್. 2 ಕಂಪ್ಲೀಷನ್ ಆದಮೇಲೆ ಅವರಿಗೆ NTC ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಅದಾದ ನಂತರ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಸಹ ಇಲ್ಲ. ನಾವು ಪಾಸಾದ ಮಕ್ಕಳಿಗೆ 1 ಒಂದು ಅಡಿಷನಲ್ ವ್ಯಾಲ್ಯೂ ಆಡೆಡ್ ಟ್ರೈನಿಂಗ್ ಅಂತ ಕೊಡ್ತೇವೆ. ಅದನ್ನು ಅಡ್ವಾನ್ಸ್ ಕೋರ್ಸ್ ಇನ್ ಮೆಕ್ಯಾನಿಕಲ್ ಕ್ರಾಫ್ಟ್ಮನ್ಶಿಪ್ ಅಂತ ಹೇಳ್ತೇವೆ. ಇಲ್ಲಿ ನಾವು ನಮ್ಮದೇ ಇನ್ಸ್ಟಿಟ್ಯೂಷನಲ್ ಡಿಪ್ಲೊಮೋ. ಇಲ್ಲಿದ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದರೆ, ನಾವು ಕಸ್ಟಮರ್ಸಿಂದ ಆರ್ಡರ್ಸ್ಗಳನ್ನ ತಗೊಂಡು ಅಂಡರ್ ದ ಗೈಡೆನ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳಿದರೆ, ಮಕ್ಕಳೇ ಜಾಬ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಅಲ್ಲಿಂದ ಬರುವ ಇನ್ಕಮ್ ಅನ್ನು ನಮ್ಮ ತರಬೇತಿಗೆ ನಾವು ಮತ್ತೆ ಯೂಸ್ ಮಾಡುವ ಹಾಗೆ ನಾವು ಮಾಡ್ತೇವೆ. ಸೊ ಈ ಒಂದು ಸರ್ಟಿಫಿಕೇಟ್, ಥರ್ಡ್ ಇಯರ್ ಸರ್ಟಿಫಿಕೇಟ್ ತುಂಬ ಮಾನ್ಯತೆ ಪಡೆದಿದೆ.

0: 64ನೇ ಇಸ್ವಿಯಿಂದ ಇಲ್ಲಿವರೆಗೆ ಸುಮಾರು 2400 ಮಕ್ಕಳು ಅತ್ಯುತ್ತಮ ಫಲಿತಾಂಶ ಪಡೆದು ಹೊರಮಿದ್ದಾರೆ. ಎಲ್ಲರೂ ಒಳ್ಳೆ ಕಡೆ ಕೆಲಸ ಮಾಡ್ತಿದ್ದಾರೆ. ಅವರ ವೃತ್ತಿಪರ ಬದುಕಿನಲ್ಲಿ ಹೈಯೆಸ್ಟ್ ಪೊಸಿಷನ್ ಅನ್ನ ವೈಸ್ ಪ್ರೆಸಿಡೆಂಟ್, ಸಿಇಒ ಅಂತ ಪೊಸಿಷನ್ ಪಡೆದಿದ್ದಾರೆ. ಅವರು ನಮಗೆ ಈಗಲೂ ಮಾರ್ಗದರ್ಶಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಬೇರೆ ವ್ಯಾಲ್ಯೂ ಅಡೆಡ್ ಟ್ರೈನಿಂಗ್ಸ್ ನಾವು ಮಾಡ್ತೇವೆ. ಸೊ ಇದು ನಮ್ಮ ಹಿಸ್ಟ್ರಿ ಸರ್.
1: ಸರ್, ಈಗ ತಮ್ಮಲ್ಲಿ ಆಫರ್ ಮಾಡುವಂತಹ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಅದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾರೆ ಮತ್ತೆ ಯಾರೆಲ್ಲ ಅದಕ್ಕೆ ಎಲಿಜಿಬಲ್ ಇರ್ತಾರೆ ಇದ್ರ ಬಗ್ಗೆ?
0: ಸರ್, ನಮ್ಮ ಇನ್ಸ್ಟಿಟ್ಯೂಷನ್ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು, SLC ಪಾಸ್ ಆಗಿರ್ಬೇಕು. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ಅವಕಾಶ ಇದೆ ಸರ್. ಆದ್ರೆ ಒಂದು ಮೊದಲಿಂದ ಸಹನಂದ್ರೆ ಮೆಕ್ಯಾನಿಕಲ್ ರಿಲೇಟೆಡ್ ಟ್ರೇಡ್, ಫಿಟರ್ ಟ್ರೇಡ್ ಆಗಿರೋದ್ರಿಂದ NCVT 2 ಇಯರ್ಸ್ ಕೋರ್ಸ್ ಡೆಲ್ಲಿಯಿಂದ ಸೈಡ್ ಫಿಟರ್ ಟ್ರೇಡ್ ಅಂತ ಹೇಳಿದ್ರೆ ಅದು ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ಒಂದು ಮೊದಲೆಲ್ಲ ಇತ್ತು. ಆದ್ರೆ ಈಗಾದಿಲ್ಲ ಸರ್. ಈಗಾಗಲೇ ನಮ್ಮಲ್ಲಿ ಒಬ್ಬರು 58 ವರ್ಷದ ಬಳಿಕ ಒಬ್ಬ ವಿದ್ಯಾರ್ಥಿನಿ ಸೇರಿ ಈ ವರ್ಷ ಡಿಪ್ಲೊಮಾ ಸರ್ಟಿಫಿಕೇಟ್ ತಗೊಂಡು ಹೊರಹೊಮ್ಮುತ್ತಿದ್ದಾರೆ.
1: ನಮ್ಮಲ್ಲಿ ಈಗ ಬಹಳ ಟ್ರೆಂಡ್ ಆಗ್ತಾ ಇರುವಂತಹ ವಿಷಯ ಅಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ. ಸೊ ಅದಕ್ಕೆ ಬೇಕಾದ ಒಂದು ಮಾನವ ಸಂಪನ್ಮೂಲವನ್ನು ಕೂಡ ತಯಾರಿಸುವಂತದ್ದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಏನಾಗುತ್ತೆ, ನಾವು ಸ್ಕಿಲ್ ಇರುವಂತಹ ಒಂದು ಜನರೇಷನ್ ಅನ್ನು ತಯಾರು ಮಾಡಬೇಕಾಗುತ್ತೆ. ಹೆಬಿಕ್ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಟ್ರೈನಿಂಗ್ ಅನ್ನು ಕೊಡ್ತಾ ಇದೆ?
0: ಖಂಡಿತ ಸರ್, ಇದು ನಮ್ಮ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ನಾವು ಒಂದು ಪ್ರಿಸೈಸ್ಡ್ ಮಿಷಿನಿಂಗ್ ಬಗ್ಗೆ ಹೆಚ್ಚು ಮಾನ್ಯತೆ ಕೊಡ್ತೇವೆ. ಈಗಿನ ಒಂದು ತಂತ್ರಜ್ಞಾನದ ಪ್ರಕಾರ, ಈಗಿನ ಒಂದು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಆರ್ಡರ್ಸ್ ಗಳನ್ನ ತಗೊಂಡು ಮಕ್ಕಳ ಹತ್ರ ಎಕ್ಸಿಕ್ಯೂಟ್ ಮಾಡಿಸ್ತೇವೆ. ಮೇಕ್ ಇನ್ ಇಂಡಿಯಾ ಅನ್ನೋದು ನಮ್ಮ ಹೆಬಿಕ್ ಅನ್ನುವ ಒಂದು ವರ್ಡ್, ಸ್ಯಾಮ್ಯುಯಲ್ ಹೆಬಿಕ್ ಅನ್ನುವರು ಬಂದು ಇಲ್ಲಿ ಜರ್ಮನ್ ಮಿಷಿನರಿ ಬಂದು ಇಲ್ಲಿ ಸ್ಟಾರ್ಟ್ ಮಾಡುವಾಗ ಅವರು ಕರ್ನಾಟಕದಲ್ಲಿ ಇರುವಂತಹ ಒಂದು ಕೈಗಾರಿಕೆಗೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದೆ ಒಂದು ದೊಡ್ಡ ನಮ್ಮ ಒಂದು ಆಶೀರ್ವಾದ ಅಂತ ಹೇಳ್ಬೋದು. 1964 ಇಸ್ವಿಯಿಂದ ಇಲ್ಲಿವರೆಗೆ ಈಗಲೂ ಸಹ ಎಲ್ಲರಿಗೆ ಸಹ ಒಂದು ಏನಂತ ಹೇಳಿದ್ರೆ, ಹೆಬಿಕೆಗೆ ಬಂದ್ರೆ ಎಲ್ಲಿ ಸಹ ಎಲ್ಲಿ ಮಾಡಕ್ಕಾಗದು ಆಡುವಂತ ಒಂದು ಮೆಕ್ಯಾನಿಕಲ್ ಕಾಂಪೋನೆಂಟ್ ಅನ್ನು ನಾವು ಮಾಡಿಕೊಡ್ತೇವೆ ಅಂತ. ಸಿ, ಐದರ್ ದೋಸ್ ಕಾಂಪೋನೆಂಟ್ಸ್ ಆರ್ ನಾಟ್ ಈಸಿಲಿ ಅವೈಲೇಬಲ್ ಆರ್ ಇಟ್ ನೀಡ್ಸ್ ಟು ಬಿ ಇಂಪೋರ್ಟೆಡ್, ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಬಹಳ ಸುಲಭವಾಗಿ ಸಿಗುವುದಿಲ್ಲ, ಇಲ್ಲ ಸಿಗ್ತದೆ ಆದ್ರೆ ಇಂಪೋರ್ಟ್ ಮಾಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಅದನ್ನ ನಾವು ಇಲ್ಲಿ ನಮ್ಮ ಮಕ್ಕಳೇ ಮಾಡಿಕೊಡ್ತೇವೆ. ನಿಮ್ಗೆ ಇದರಲ್ಲಿ ಇದುವರೆಗೆ ಯಾವ ಕಸ್ಟಮರ್, ನಮ್ಮ ಕಸ್ಟಮರ್ ಬೇಸ್ ಅಂತ ಹೇಳಿದ್ರೆ ಬರೀ ಮೆಕ್ಯಾನಿಕಲ್ ಇಂಡಸ್ಟ್ರಿ ಅಂತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತಲ್ಲ, ಆಟೋಮೊಬೈಲ್ನವರು ಬರ್ತಾರೆ, ಬೇರೆ ಬೇರೆ ಡಾಕ್ಟರ್ಸ್ನವರು ಬರ್ತಾರೆ, ಅವರಿಗೆ ಪ್ರಿಸೈಸ್ಡ್ ಎಲ್ಲಿ ಸಹ ಆಗ್ಲಿಲ್ಲ ಅಂತ ಅವರು ಇಲ್ಲಿ ಬಂದು ನಮ್ಮಲ್ಲಿ ಮಾಡ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೇಕ್ ಇನ್ ಇಂಡಿಯಾ. ನಾವು ಇಲ್ಲಿ ಮಾಡಿಕೊಡ್ತೇವೆ. ಕೆಲವೊಂದು ಎಕ್ಸಾಂಪಲ್ಸ್ ಹೇಳುವುದಾದ್ರೆ, ಒಂದು 2 ವರ್ಷದ ಕೆಳಗೆ ಸಣ್ಣ ಮಗುವಿಗೆ ಒಂದು ಸ್ಕಲ್ ಆಪರೇಷನ್ ಆಗಿತ್ತು. ಆ ಆಪರೇಷನ್ ಆದಾಗ ಅದನ್ನ ಸರಿಯಾಗಿ ಇಂಟ್ಯಾಕ್ಟ್ ಆಗಿ ಕೂತ್ಕೊಳ್ಳಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಒಂದು ಕಣ್ಣಚೂರು ಹಾಸ್ಪಿಟಲ್ ಅವರು ಹೇಳಿದ್ರು. ಬಟ್ ಅದು ಆ ಮಗುವಿನ ತಂದೆ ತಾಯಿಗೆ ಅಷ್ಟು ಅಫೋರ್ಡಬಿಲಿಟಿ ಇಲ್ಲದ ಕಾರಣ ನಮ್ಮ ಹತ್ರ ಬಂದಿದ್ರು. ನಾವು ಅದನ್ನ ನೋಡಿ ಹೇಗಿದೆ, ಅದು ಇಂಪೋರ್ಟ್ ಮಾಡೋದಾದ್ರೆ ಅದಕ್ಕೆ ಒಂದು 5.5 ಲಕ್ಷದ್ದು ಖರ್ಚಾಗ್ತಿತ್ತು. ನಾವು ಕೇವಲ 7,500 ರೂಪಾಯಿಯಲ್ಲಿ ಆ ಒಂದು ಸ್ಕಲ್ ಮಾಡಿಕೊಟ್ಟಿದ್ದೇವೆ. ಹಾಸ್ಪಿಟ್ಲಿಗೆ ಸಹ ಒಂದು ಒಳ್ಳೆ ಹೆಸರು ಬಂತು, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸಹ ಒಳ್ಳೆ ಬಂತು. ಬಟ್ ನಮ್ಮ ಇನ್ಸ್ಟಿಟ್ಯೂಷನ್ನ ಮಕ್ಕಳಿಗೆ ಸಹ ಒಂದು ಇನ್ನೋವೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಅವಕಾಶನ ಸಿಕ್ಕಿತ್ತು. ಆ ಥರ 10 ಹಲವಾರು ಉದಾಹರಣೆಗಳಿದ್ದಾವೆ ಸರ್. ವಿತಿನ್ ದ ಅವೈಲೇಬಲ್ ರಿಸೋರ್ಸಸ್, ನಮ್ಮಲ್ಲಿ ಇರುವ ವಿತಿನ್ ದ ಅವೈಲೇಬಲ್ ರಿಸೋರ್ಸಸ್ಸಲ್ಲಿ ಹೇಗೆ ನಾವು ಇನ್ನೋವೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಸ್ಟಮರಿಗೆ ಸಹ ವಿನ್ ವಿನ್ ಸಿಚುಯೇಷನ್ ಕ್ರಿಯೇಟ್ ಮಾಡೋದು. ಸೊ ದಿಸ್ ಇಸ್ ಅಬೌಟ್ ಮೇಕ್ ಇನ್ ಇಂಡಿಯಾ.
1: ಈಗ ಸಾಮಾನ್ಯವಾಗಿ ನಾವು ಶಾರ್ಟ್ ಟರ್ಮ್ ಕೋರ್ಸ್ಗಳ ಬಗ್ಗೆ ಕೇಳ್ತಾ ಇರ್ತೇವೆ. ಈ ಶಾರ್ಟ್ ಟರ್ಮ್ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಲಾಂಗ್ ಟರ್ಮ್ ಕೋರ್ಸ್ಗಳು ಮತ್ತೆ ಈ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳು ಅಂತ ಏನು ಹೇಳ್ತೇವೆ, ಇದರಲ್ಲಿ ಏನು ಸ್ಪೆಷಾಲಿಟಿ ಇರ್ತದೆ?
0: ಸರ್, ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ವಿದ್ಯಮಾನಗಳಲ್ಲಿ ಹೆಚ್ಚಿನ ಮಕ್ಕಳಿಗೆ ಏನಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕೋರ್ಸಸ್ಗಳ ಮೇಲೆ ಜಾಸ್ತಿ ಅಭಿಮಾನ ಇದೆ, ಆಸಕ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇದೇ ತಗೊಳ್ಬಹುದು, ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IoT, ಡ್ರೋನ್ ಇಂಜಿನಿಯರಿಂಗ್ ಹಾಗೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ 2 ತಿಂಗಳ ಕೋರ್ಸ್, 6 ತಿಂಗಳ ಕೋರ್ಸ್ ಅಂತೆಲ್ಲ ಮಕ್ಕಳಿಗೆ ಸೇರುವ ಒಂದು ಆಸೆ ಇರ್ತದೆ. ಆದರೆ ನಾವೇನು ಹೇಳುದು ಅಂತ ಹೇಳಿದ್ರೆ, ಬೇಸ್ ವೆರಿ ಇಂಪಾರ್ಟೆಂಟ್. ನೀವು ಬರೀ SLC ಮುಗಿಸಿ, PUC ಮುಗಿಸಿ, ಯಾವುದೇ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲದೆ ನೀವು ಡೈರೆಕ್ಟ್ ಆಗಿ ಈ ತರ ಕೋರ್ಸಸ್ಗಳು ಮಾಡೋದಾದರೆ ನಿಮ್ಮ ಎಕ್ಸ್ಪರ್ಟೈಸ್ ಲೆವೆಲ್ ಬಹಳ ಕಡಿಮೆ ಆಗ್ತದೆ. ಅದರ ಬದಲು ನೀವು 2 ವರ್ಷದ ITI ಮತ್ತೆ ಲಾಂಗ್ ಟರ್ಮ್ ಕೋರ್ಸ್ ಜೊತೆಗೆ ವ್ಯಾಲ್ಯೂ ಆಡೆಡ್ ಕೋರ್ಸ್ ಈಗಿನ ಪರಿಸ್ಥಿತಿ ತರ ಮಾಡ್ತೇವೆ. ಅದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ನಾವು ಮಾಡ್ತಿದ್ದೇವೆ. ನಮ್ಮಲ್ಲಿ ಬೇಸಿಕ್ ಮೆಕ್ಯಾನಿಕಲ್ ಸಬ್ಜೆಕ್ಟ್ ಆದ್ರೂ ಸಹ ನಾವು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಟಾಪಿಕ್ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಂಟು, ಮತ್ತೆ ಹಲವು ಇಂಜಿನಿಯರಿಂಗ್ ಕಾಲೇಜ್ ಮೊನ್ನೆ ನಮ್ಮಲ್ಲಿ ಆಯಿತು, ಮಲ್ಟಿ ಡಿಸಿಪ್ಲಿನರಿ ಇಂಜಿನಿಯರಿಂಗ್ ಮ್ಯಾರಥಾನ್ ಅಂತ. ಅದು 9 ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಇಂಜಿನಿಯರಿಂಗ್ ಸ್ಟ್ರೀಮ್ ಪ್ರೊಫೆಸರ್ಸ್ಗಳು, HODಗಳು ಬಂದು ನಮ್ಮ ಮಕ್ಕಳಿಗೆ ಪಾಠ ಮಾಡಿದರು. ಟಾಪಿಕ್ಸ್ ಅಂತ ಹೇಳಿದರೆ IoT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮತ್ತೆ ಬೇರೆ ಬೇರೆ ಮೆಕ್ಯಾನಿಕಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು, ಇಂಜಿನ್ಸ್ಗಳು, IC ಇಂಜಿನ್ಸ್ಗಳ ಬಗ್ಗೆ, ಹೀಗೆಲ್ಲ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಸಿಗ್ತದೆ. ಹಾಗೆ ಲಾಂಗ್ ಟರ್ಮಲ್ಲಿ ಒಳ್ಳೆ ಬೇಸ್ ಸಿಗ್ತದೆ. ಅದಾದರ ಮೇಲೆ ನೀವು ಆ ಬೇಸ್ ಮೇಲೆ ಎಷ್ಟು ಮಹಡಿಗಳು ಕಟ್ಕೊಂಡು ಹೋದ್ರೂ ಸಹ ನಿಮ್ಮದು ಸ್ಟ್ರಾಂಗ್ ಆಗಿ ಉಳಿತದೆ. ಅದು ನಾನು ಇನ್ನೊಂದು ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ನಮ್ಮ ಒಂದು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಏನಿದೆ, ಇದು ITI, ಡಿಪ್ಲೊಮೋ, ಮತ್ತೆ ಇಂಜಿನಿಯರಿಂಗ್. ಯೂಶಲಿ ಮಕ್ಕಳು ಏನ್ ಮಾಡ್ತಾರೆ,

ಎರಡು ವರ್ಷದ ಪಿ ಯು ಸಿ ಮಾಡ್ತಾರೆ, ಮತ್ತೆ 4 ವರ್ಷದ ಇಂಜಿನಿಯರಿಂಗ್ ಮಾಡ್ತಾರೆ, 6 ವರ್ಷ ಮಾಡ್ತಾರೆ. ಅದರ ಬದಲು 2 ವರ್ಷದ ಐ ಟಿ ಐ, ಲ್ಯಾಟ್ರಲ್ ಎಂಟ್ರಿಯಲ್ಲಿ 2 ವರ್ಷದ ಡಿಪ್ಲೊಮೊ, ಲ್ಯಾಟ್ರಲ್ ಎಂಟ್ರಿಯಲ್ಲಿ 3 ವರ್ಷದ ಇಂಜಿನಿಯರಿಂಗ್, ಸೊ 7 ವರ್ಷ. ಈ ಎರಡನ್ನ ನೀವೊಂದು ತಕ್ಕಡಿಯಲ್ಲಿ ತೂಗಿಸಿದರೆ ಎರಡನೇ ಆಪ್ಷನ್ ಉಂಟಲ್ಲ, ಎರಡನೇ ಆಪ್ಷನ್ನಲ್ಲಿರುವ ಕಲ್ತಿರುವ ಮಕ್ಕಳು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಯಾಕಂದರೆ ಅವರ ಬೇಸ್ ಸ್ಟ್ರಾಂಗ್ ಇರ್ತದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇರ್ತದೆ, ಕೌಶಲ್ಯ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದಿರ್ತಾರೆ. ಜೊತೆಗೆ ಥಿಯರಿಟಿಕಲ್, ಡಿಪ್ಲೊಮೊ ಹೋಗುವಾಗ, ಇಂಜಿನಿಯರಿಂಗ್ ಹೋಗುವಾಗ

0: ಬೇಸ್ ಸ್ಟ್ರಾಂಗ್ ಇರ್ತದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇರ್ತದೆ, ಕೌಶಲ್ಯ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದಿರ್ತಾರೆ. ಜೊತೆಗೆ ಥಿಯರಿಟಿಕಲ್ ಡಿಪ್ಲೊಮೋ ಹೋಗುವಾಗ, ಇಂಜಿನಿಯರಿಂಗ್ ಹೋಗುವಾಗ ಥಿಯರಿಟಿಕಲ್ ನಾಲೆಡ್ಜ್ ಬರ್ತದೆ. ಸೊ ಅಂಥ ಮಕ್ಕಳು ಅವರವರ ಪ್ರೊಫೆಷನಲ್ ಲೈಫಲ್ಲಿ ದೇ ಕ್ಯಾನ್ ರೀಚ್ ಟು ದ ಹೈಟ್ಸ್, ಅಂದರೆ ಎಷ್ಟು ಉನ್ನತವಾಗಿ ಅವರು ಪೊಸಿಷನ್ಸ್ಗಳನ್ನ ತಗೊಳ್ಬೋದು.
1: ಸೊ ಈಗ ಆ ಲಾಂಗ್ ಟರ್ಮ್ ಕೋರ್ಸ್ಗಳ ಜೊತೆ ಅದಕ್ಕೆ ಬೇಕಾದಂತಹ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳನ್ನು ಮಾಡಿದರೆ ಅದು ಉತ್ತಮ ಅಂತ ತಾವು ಹೇಳ್ತಾರೆ.
0: ಎಸ್ ಸರ್.
1: ಈಗ ಸಾಮಾನ್ಯವಾಗಿ ಈಗ ಮೆಕ್ಯಾನಿಕಲ್ ಕೋರ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಈಗ ಒಂದು ರೀತಿಯ ಜನರಿಗೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. ಸೊ ಇವಾಗ ಅದರ ಟ್ರೆಂಡ್ ಹೇಗಿದೆ ಮೆಕ್ಯಾನಿಕಲ್ ಕೋರ್ಸ್ಗಳದ್ದು?
0: ಪ್ರೈವೇಟೈಸೇಷನ್ ಆಗುವಾಗ ಬೇರೆ ಬೇರೆ ಇದೆಲ್ಲ ಬರುವಾಗ ಮಕ್ಕಳ ಒಂದು ಇಂಟ್ರೆಸ್ಟು, ಪೋಷಕರ ಒಂದು ಇಂಟ್ರೆಸ್ಟ್ ಸ್ವಲ್ಪ ಡಿವೇಟ್ ಆಗಿ ಬೇರೆ ಬೇರೆ ಕೋರ್ಸಸ್ಗಳು ಮಾಡುವ ಅಂತ ಇದು ಬರ್ತದೆ. ಆದರೆ ಈಗ ಸ್ಲೋಲಿ ಆಗಿ ನಾನು ಒಂದೇ ಹೇಳ್ತೇನೆ, ಮೆಕ್ಯಾನಿಕಲ್ ಇಸ್ ಎವರ್ ಗ್ರೀನ್, ಬಟ್ ಫ್ಯೂಚರ್ ಕೆಲವೊಂದು ಎಕ್ಸ್ಪರ್ಟ್ಸ್ಗಳ ಜೊತೆ ನಾವು ಡಿಸ್ಕಸ್ ಮಾಡಿ ಕೆಲವೊಂದು ಫ್ಯೂಚರ್ 10 ಇಯರ್ಸ್ದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಫೋರ್ಕಾಸ್ಟ್ ಮಾಡುವಾಗ ನಮಗೆ ಅನ್ನಿಸ್ತದೆ, ಇನ್ನೊಂದು 2 ವರ್ಷಗಳಲ್ಲಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಪರ್ಟಿಕ್ಯುಲರ್ಲಿ ಮೆಕ್ಯಾನಿಕಲ್ ರಿಲೇಟೆಡ್ ಇಟ್ ವಿಲ್ ಗೋ ಬ್ಯಾಕ್ ಟು ದ ಗ್ಲೋರಿ ಅಂತ ಹೇಳ್ಬೋದು. ನಮ್ಮ ಸಂಸ್ಥೆಗಳಲ್ಲಿ ಸಹ ಮೆಕ್ಯಾನಿಕಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು, ನಾನು ಕೆಲವೊಂದು NITK ಪ್ರೊಫೆಸರ್ಸ್ಗಳ ಜೊತೆ, ಕೆಲವರು ಇದರಲ್ಲಿ ಡಾಕ್ಟರಲ್ ಸ್ಟಡೀಸು, ಪೋಸ್ಟ್ ಡಾಕ್ಟರಲ್ ಸ್ಟಡೀಸ್ ಮಾಡ್ತಿರುವಾಗ ಕೆಲವರಿಗೆಲ್ಲ ಒಂದು ಪ್ರಶ್ನೆ ಬರ್ತದೆ, ಏನು ನೀವು ಮೆಕ್ಯಾನಿಕಲಲ್ಲಿ ಇದು ಮಾಡ್ತಿದ್ದೀರಿ, ಮುಂದೆ ನಿಮ್ಮ ಫ್ಯೂಚರ್ ಏನಂತ? ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಮೆಕ್ಯಾನಿಕಲ್ಗೆ ಮುಂದೆ ಬಹಳ ಒಳ್ಳೆ ಆಪರ್ಚುನಿಟೀಸ್ಗಳು ಸಿಗುವಂಥದ್ದು, ಅದರಿಂದನೇ ನಾವೆಲ್ಲರಿಗೂ ನಾವು ಚಿಕ್ಕರಾಗಿ ನಾವು ಇದನ್ನು ನಾವು ಮುಂದೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಸರ್.
1: ಈಗ ಈ ಕೋರ್ಸ್ಗಳ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಹೇಳೋದಾದರೆ, ಸೊ ಯಾವ ರೀತಿ ಇರುತ್ತೆ ಇದರಲ್ಲಿ?
0: ಭಾಳ ಒಳ್ಳೆ ಪ್ರಶ್ನೆ ಸರ್. ನಮ್ಮದು DGET NCBT ಕಂಡಕ್ಟ್ ಮಾಡುವ ಎಕ್ಸಾಮ್ ಇಡೀ ಇಂಡಿಯಾದಲ್ಲಿ ಒಂದೇ ಟೈಮ್ ಇದೊಂದೇ, ಐ ಥಿಂಕ್ ಅಪಾರ್ಟ್ ಫ್ರಮ್ ಎಂಟ್ರೆನ್ಸ್ ಕೋರ್ಸಸ್ ಲೈಕ್ NEET ಮತ್ತು ಕೆಲವು ಬೇರೆ ಬೇರೆ ಎಂಟ್ರೆನ್ಸ್ ಕೋರ್ಸಸ್ ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಒಂದೇ ಸಮಯದಲ್ಲಿ ಆಗುವಂಥ ಎಕ್ಸಾಮ್ ಅಂತ ಹೇಳಿದ್ರೆ ITI ಎಕ್ಸಾಮ್ಸ್ಗಳು. ಈ ITI ಎಕ್ಸಾಮ್ಸ್ಗಳು ಹೇಗಾಗ್ತದೆ ಅಂತ ಹೇಳಿದರೆ, ಈಗ ನಮಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂತ ಆಗ್ತದೆ, ಅದರ ಜೊತೆಗೆ CBT ಎಕ್ಸಾಮಿನೇಷನ್ ಅಂತ ಆಗ್ತದೆ. ಅಂತ ಹೇಳಿದ್ರೆ ಹೇಗಂತ ಹೇಳಿದರೆ, ಒಂದು ಡೇಟ್ ಒಂದು ದೆಲ್ಲಿಯವರು ಫಿಕ್ಸ್ ಮಾಡಿ ಕೊಟ್ಟರೆ ಆ ಡೇಟೇ ಆಗೋದು, ಅದನ್ನು ಮಿಸ್ ಆದರೆ ಅದಾಗೋದಿಲ್ಲ. ಹಾಗೆ ಬೇರೆ ಎಲ್ಲ ಏನಾಗ್ತದೆ, ಸ್ಟೇಟ್ ವೈಸ್ ಯೂನಿವರ್ಸಿಟಿ ವೈಸ್ ಎಕ್ಸಾಮ್ಸ್ ಆಗ್ತದೆ. ನಮ್ಮ ITI ಒಂದೇ ಕಾಂಪಿಟೇಟಿವ್ ಎಕ್ಸಾಮ್ನ ಹಾಗೆ ಇಡೀ ಇಂಡಿಯಾದಲ್ಲಿ ಒಂದೇ ಟೈಮಲ್ಲಿ ಆಗ್ತದೆ. ಅದರಲ್ಲಿ ಬರುವಂಥ ಸರ್ಟಿಫಿಕೇಟ್ಸ್ ಈಗ ತುಂಬ ಚೆನ್ನಾಗಿ ಬೇಗ ಸಿಗ್ತಾ ಇದೆ, ಮೊದಲು ಸ್ವಲ್ಪ ಟೈಮ್ ಆಗ್ತಾ ಇತ್ತು, ಇವಾಗ ಬೇಗ ಸಿಗ್ತಾ ಇದೆ. ಮತ್ತು ಮಕ್ಕಳಿಗೆ ಅಬ್ರಾಡ್ಗೆ ಹೋಗುವ ಆಪರ್ಚುನಿಟೀಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ಮತ್ತು ಥರ್ಡ್ ಪಾರ್ಟಿ ವೆರಿಫಿಕೇಷನ್ನು DGET ಅವರೇ ಖುದ್ದಾಗಿ ಮಾಡ್ತಿದ್ದಾರೆ.
1: ಸೊ ಈಗ ಇನ್ನು ರಿಕ್ರೂಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಕೋರ್ಸ್ ಮಾಡಬೇಕಾದ್ರೂ ತಲೆಯಲ್ಲಿರುತ್ತೆ ಇದರಲ್ಲಿ ಯಾವ ರೀತಿಯಾದಂಥ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಮತ್ತು ಈ ಇನ್ಸ್ಟಿಟ್ಯೂಷನಲ್ಲಿ ರಿಕ್ರೂಟ್ಮೆಂಟ್ ಇರುತ್ತಾ, ಕ್ಯಾಂಪಸ್ ಇರುತ್ತಾ, ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ
0: ಸರ್? ನಮ್ಮ ಸಂಸ್ಥೆ ಟ್ಯಾಗ್ಲೈನ್ ಭವಿಷ್ಯದ ಭರವಸೆ ಅಂತ. ಅದರಲ್ಲಿ ಭವಿಷ್ಯದ ಭರವಸೆ ಹೇಗೆ ನಾವು ಕೊಡ್ತಿದ್ದೇವೆ ಅಂತ ಹೇಳಿದರೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂದರೆ 100% ಡೈರೆಕ್ಟ್ ರಿಕ್ರೂಟ್ಮೆಂಟ್. ನಮ್ಮ ಸಂಸ್ಥೆಯಲ್ಲಿ ನೀವು Last 10 ಇಯರ್ಸ್ದು ಹಿಸ್ಟ್ರಿ ಕೇಳೋದಾದ್ರೂ ಸರ್, Last 10 ಇಯರ್ಸಿಂದ ಎವ್ರಿ ಇಯರ್ 100% ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಸರ್. 10 ಅಲ್ಲ, ನೀವು ಇನ್ನೂ ಹಿಂದೆ ಹೋದರೆ 25 ವರ್ಷದಿಂದ ಸಹ ನಮ್ಮದು ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಕೆಲವೊಂದು ಕಂಪನಿಗಳು ರೆಗ್ಯುಲರ್ ಆಗಿ ಬರ್ತಾ ಇದೆ, ಬೆಂಗಳೂರದು ಕಂಪನಿಗಳು, ಅಬ್ರಾಡ್ದು ಕಂಪನಿಗಳು. ಕೆಲವರಿಗೆಲ್ಲ ಹೆಬಿಕ್ಗೆ ಯಾಕೆ ಸೇರಿಸ್ತೀರಿ ಅಂತ ಹೇಳಿದರೆ, ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಉದ್ಯೋಗದ ಅವಕಾಶ ಸಿಗ್ತದೆ, ಇನ್ನೊಂದು ಉದ್ಯೋಗದ ಅವಕಾಶ ಬರೀ ಭಾರತದಲ್ಲೆಲ್ಲ, ಇಡೀ ಅಕ್ರಾಸ್ ದ ಗ್ಲೋಬ್, ಇಡೀ ವರ್ಲ್ಡಲ್ಲಿ ಎಲ್ಲೆಲ್ಲ ಬೇರೆ ಕಡೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಸಿಗ್ತದೆ. ಈಗ ಇತ್ತೀಚೆಗೆ ಸ್ವಲ್ಪ ಈಸ್ಟರ್ನ್ ಕಂಟ್ರೀಸ್, ಕೆನಡಾ, ಆಸ್ಟ್ರೇಲಿಯಾಗೆಲ್ಲ ಜಾಸ್ತಿ ಜನ ಹೋಗ್ತಾರೆ. ಮೊದಲು ದುಬೈ ಆ ಥರ ಹೋಗ್ಲಿಕ್ಕೆ ಇಷ್ಟಪಡ್ತಿದ್ರು, ಈಗ ಬೇರೆ ಬೇರೆ ಅಪರ್ಚುನಿಟೀಸ್ಗಳಿದೆ. ಜೊತೆಗೆ ಅವರು ವ್ಯಾಲ್ಯೂ ಆಡೆಡ್ ಟ್ರೈನಿಂಗ್ಗಳು ಮಾಡಿಕೊಂಡು ಅವರು ಮಕ್ಕಳು ಮುಂದೆ ಹೋಗ್ತಿದ್ದಾರೆ. ಸೊ ಹಾಗೆ ನಮ್ಮಲ್ಲಿ ಯಾವಾಗಲೂ ಸಹ ಈ ವರ್ಷ 2025 ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಂತ ಹೇಳಿದ್ರೆ, ಈಗಾಗಲೇ 50% ಮಕ್ಕಳು ಒಂದು ದುಬೈದೊಂದು ಕಂಪನಿ, 2 ಬೆಂಗಳೂರದ ಕಂಪನಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರ ಕೈಯಲ್ಲಿ ಆಫರ್ ಲೆಟರ್ ಉಂಟು, ಎಕ್ಸಾಮಿನೇಷನ್ ಇನ್ನೂ ಬರೀಲಿಲ್ಲ ಅವರು. ನೆಕ್ಸ್ಟ್ ವೀಕ್ ಮತ್ತು ಈ June 30 ಒಳಗೆ ನಮ್ಮಲ್ಲಿ 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗ್ತದೆ. ಎಕ್ಸಾಮ್ ನಡೆಯೋದು ಜುಲೈ ಎಂಡಲ್ಲಿ, ಕಾನ್ವೊಕೇಶನ್ ಆಗುವುದು August 16-18 ಒಳಗೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆ ಉದ್ಯೋಗದ ಅವಕಾಶ ಸಿಗ್ತದೆ. ಮತ್ತು ಅದೊಂದೇ ಅಲ್ಲ, ಯಾರ್ಯಾರು ರೆಕ್ರೂಟ್ ಮಾಡಿರೋ ಕಂಪನಿಗೆ ಒಳ್ಳೆ ಸಂಬಂಧ ಬೆಳೆಸಿ ಮುಂದೆ ಸಹ ರಿಕ್ವೈರ್ಮೆಂಟ್ ಆಗಲಿ, ಅಥವಾ ಈ ಅಲ್ಲಿ ಕಲಿತಿರೋ ಮಕ್ಕಳಿಗೆ ಬೇರೆ ಏನಾದರೂ ನಾವು ಟ್ರೈನಿಂಗ್ ಕೊಡೋದಾದರೆ, ಅಥವಾ ನಮಗೆ ಅವರು ಬಂದು ನಮಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಒಂದು ಟೆಕ್ನಿಕಲ್ ಕ್ಯಾಲಿಬರ್ ಇನ್ಕ್ರೀಸ್ ಮಾಡಲಿಕ್ಕೆ ಎಲ್ಲ ನಾವು ಇವರು ಸಪೋರ್ಟ್ ಮಾಡ್ತೇವೆ, ಅವರ ಹತ್ರ ಸಪೋರ್ಟ್ಸ್ ಅಂತ ತಗೊಳ್ತೇವೆ. ಇದರ ಜೊತೆಗೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಅಂತ ಇದೆ ಸರ್, ಅವ್ರು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಈಗ ಒಂದೇ ಉದಾಹರಣೆ ಹೇಳ್ಬೇಕಾದ್ರೆ, 1978 ಒಬ್ಬರು ಹಳೆ ವಿದ್ಯಾರ್ಥಿ, ಅವರೀಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಪ್ರತಿ ವರ್ಷ ಮಂಗಳೂರಿಗೆ ಬಂದು 5 ದಿನಗಳ ನ್ಯೂಮ್ಯಾಟಿಕ್ಸ್ ಕೋರ್ಸನ್ನು ಮಾಡಿ ಅವರೇ ಎಲ್ಲ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಉತ್ತೇಜನ ಕೊಟ್ಟು ಹೋಗ್ತಾರೆ. ಈ ರೀತಿ ನಾವು ಕೆಲವು

0: ಹಳೆ ವಿದ್ಯಾರ್ಥಿಗಳ ಹತ್ರ ನಾವು ಹೆಲ್ಪ್ ತಗೊಳ್ತೇವೆ. ಅವರು ಅವರ ಫೀಲ್ಡ್ ಅಲ್ಲಿ ಎಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರಲ್ಲ ಅವರು ಬಂದು ಅವ್ರ ಮಕ್ಕಳಿಗೆ ಹೇಳುವಾಗ ಅದರ ಕಲಿಯುವಿಕೆಯ ಒಂದು ಲೆವೆಲ್ ಬೇರೆ ಇರ್ತದೆ ಸರ್. ಸೊ ಹಾಗಾಗಿ ಇದೊಂದು ಇಟ್ ಈಸ್ ಅ ಕಲೆಕ್ಟಿವ್ ಎಫರ್ಟ್ಸ್ ಫ್ರಮ್ ದ ಪ್ರೆಸೆಂಟ್ ಫ್ಯಾಕಲ್ಟೀಸ್, ಫಾರ್ಮರ್ ಫ್ಯಾಕಲ್ಟೀಸ್, ಮತ್ತೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಲಿ ಅವರವ್ರದ್ದು ಇಂಡಸ್ಟ್ರಿ ಇರೋರು ಬಂದು ಆಂಟರ್ಪ್ರಿನರ್ಶಿಪ್ ಸ್ಕಿಲ್ ಬಗ್ಗೆ ಹೇಳ್ತಾರೆ. ಈಗ ಒಬ್ರು ನ್ಯೂಮ್ಯಾಟಿಕ್ಸ್ ಬೆಳೆದ್ರೆ ಒಬ್ರು ಹೈಡ್ರಾಲಿಕ್ಸ್ ಬಗ್ಗೆ ಹೇಳ್ತಾರೆ, ಇನ್ನೊಬ್ ಪ್ರೆಸೆಂಟ್ ಇಂಡಸ್ಟ್ರಿಗೆ ಏನು ಬೇಕು ಅನ್ನುವಂಥದ್ದನ್ನು ಅವರು ಬಹಳ ಸುಂದರವಾಗಿ ಮಕ್ಕಳಿಗೆ ಕಲಿಸಿಕೊಟ್ಟು ಹೋಗ್ತಾರೆ. ಅದು ಈ ಒಂದು ಕಾನ್ಸೆಪ್ಟನ್ನು ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವು ಮಾಡಿ ನಮ್ಮ ಗೋಲ್ಡನ್ ಜುಬ್ಲಿ 1964 ಇಸ್ವಿಲಿ ನಮ್ಮ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿ 2014 ಇಸ್ವಿನಲ್ಲಿ ಗೋಲ್ಡನ್ ಜುಬ್ಲಿ ಮಾಡುವಾಗ ಈ ಒಂದು ಕಾನ್ಸೆಪ್ಟ್ ಮಾಡಿ, ಇಂಟೆಲೆಕ್ಚುಯಲ್ ಮೀಟಿಂಗ್ ಪಾಯಿಂಟ್ IMP ಹೆಬಿಕ್ ಇಂಟೆಲಿಮೆಂಚ್. ಸೊ ಅಲ್ಲಿ ಬಂದು ಬಂದವರದ್ದು ಅವರು ಈಗ ನಿನ್ನೆ ನಡೆದ ಒಂದು ಇಂಟರ್ವ್ಯೂ ಸಂದರ್ಶನದಲ್ಲಿ ಬಂದವರು ಹೈಡ್ರಾಲಿಕ್ಸ್ದು ಎಕ್ಸ್ಪರ್ಟ್, 35 ಅನುಭವ ಇರೋರು, ಹೆಬಿಕ್ದೇ ಓಲ್ಡ್ ಸ್ಟೂಡೆಂಟ್. ಹಾಗಾಗಿ ಅವರು ಹೇಳಿದರು ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅವರು ಮಂಗಳೂರಲ್ಲಿ ಇರುವವರೆಗೆ ಆ ಮಕ್ಕಳಿಗೆ ಪಾಠ ಮಾಡಿ ಹೋಗ್ತೇನೆ, ನೆಕ್ಸ್ಟ್ ಟೈಮ್ ಬರುವಾಗ ನಾನು ಮಾಡ್ತೇನೆ. ಈ ರೀತಿಯ ನಾವು ಒಂದು ಸಂಬಂಧ ಬೆಳೆಸಿ ಈ ಕ್ಯಾಂಪಸ್ ರೆಕ್ರೂಟ್ಮೆಂಟ್ಗೆ ಬೇರೆ ರೀತಿಯ ಒಂದು ರೂಪವನ್ನು ಕೊಟ್ಟು, ಸೊ ಅದೊಂದು ಜಸ್ಟ್ ಒಂದು ಒನ್ ಡೇ ಅಫೇರ್ ಆಗದೆ ಅದು ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಕ್ಟಿವಿಟಿ ಆಗುವ ಹಾಗೆ ನಾವು ಮಾಡ್ತೇವೆ ಸರ್.
1: ಈಗ ತಮ್ಮ ಸಂಸ್ಥೆಯ ಭವಿಷ್ಯದ ಯೋಜನೆಗಳು ಏನೆಲ್ಲ ಇದೆ
0: ಸರ್? ಒಂದು ಈಗಿರುವಂತಹ ಮೆಕ್ಯಾನಿಕಲ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಟ್ರೈನಿಂಗ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ಲೈಕ್ 20 ಕೆಳಗೆ CNC ರಿಕ್ವೈರ್ಮೆಂಟ್ ಬಂತು, ಈಗ ನಾವು ಮಾಡಿದೆವು, CNC ಮಿಷಿನ್ ಹಾಕಿದೆವು, ಈಗ VMC ಹಾಗೆ ಹಾಗೆ ಕೆಲವೊಂದು ಬೇರೆ ಬೇರೆ ಆಧುನಿಕ ಉಪಕರಣಗಳು. ಮಕ್ಕಳಿಗೆ ಏನಂತ ಹೇಳಿದರೆ ಮೆಕ್ಯಾನಿಕಲ್ ಅಂತ ಹೇಳಿದರೆ ತುಂಬ ಕಷ್ಟಪಟ್ಟು ಬೆವರು ಸುರಿಸಿಕೊಂಡು ಬ್ಲೂ ಕಾಲರ್ ಅಲ್ಲ, ಇಟ್ ಈಸ್ ಅ ವೈಟ್ ಕಾಲರ್ ಇಂಜಿನಿಯರಿಂಗ್ ಆಗಿದೆ. ಅವರಿಗೆ CNC ಮತ್ತು ಪ್ರೋಗ್ರಾಮಿಂಗ್ ಆಪರೇಷನ್ಸ್ ಎಲ್ಲ ಕಲ್ತ್ಕೊಂಡು AI ಬಗ್ಗೆ ಸ್ವಲ್ಪ ನಾಲೆಡ್ಜ್ ಎಲ್ಲ ಇದ್ದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಅವರಿಗೆ ಒಳ್ಳೆ ಕೆಲಸ ಸಿಗ್ತದೆ. ಒಂದು ನಮ್ಮದೇನಂತ ಹೇಳಿದರೆ ಇರುವಂಥ ಒಂದು ಸೆಟಪನ್ನು ನವೀಕರಿಸಿ ಮುಂದೆ ಹೋಗುವಂಥದ್ದು ಡೈಮಂಡ್ ಜುಬ್ಲಿ ಇದು ಒನ್ ಆಫ್ ದ ಪ್ರಾಜೆಕ್ಟ್. ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಎಲ್ಲ ಜನರು ತೋರಿಸ್ತಿದ್ದಾರೆ. ಹಾಗೆ 2 DGET ಅಪ್ರೂವ್ಡ್ ಕೋರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ಮೇಂಟೆನೆನ್ಸ್ ಅಂತ ಒಂದು ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡುವಂಥ, ಈಗ ಇರುವಂಥ ದೊಡ್ಡ ಒಂದು ವರ್ಕ್ಶಾಪ್ ಸೆಟಪ್ನ ಹಾಗೆ ಮಾಡುವಂಥದ್ದು ಒಂದು. ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ 2 ಕೋರ್ಸ್ ಜೊತೆಗೆ ಈಗಾಗಲೇ 30-40% ವೆಹಿಕಲ್ಸ್ಗಳು ಈಗ ಫ್ಯೂಯಲಿಂದ ಎಲೆಕ್ಟ್ರಿಕ್ ವೆಹಿಕಲ್ಗೆ ಕನ್ವರ್ಟ್ ಆಗ್ತದೆ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಒಂದು 2-3 ವರ್ಷಗಳಲ್ಲಿ ಬ್ಯಾಟ್ರಿ ರಿಕ್ವೈರ್ಮೆಂಟ್, ಬ್ಯಾಟ್ರಿ ಮೇಂಟೆನೆನ್ಸ್ ಅದೆಲ್ಲ ಬರ್ತಿರೋದ್ರಿಂದ ನಾವು ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಯೊಟ್ಟಿಗೆ ನಾವು ಮಾತುಕತೆ ನಡೆಸಿದ್ದೇವೆ. ಹಾಗೆ ನಾವು ಇಲ್ಲಿ ನಮ್ಮದಲ್ಲಿ ಒಂದು ಬ್ಯಾಟ್ರಿ ಮೇಂಟೆನೆನ್ಸ್ ಯೂನಿಟನ್ನು ಸ್ಟಾರ್ಟ್ ಮಾಡಿ ಮತ್ತು ವೆಹಿಕಲನ್ನು ರಿಪೇರಿ ಮಾಡುವಂಥದ್ದು, ಎಲೆಕ್ಟ್ರಿಕ್ ವೆಹಿಕಲನ್ನು ರಿಪೇರಿ ಮಾಡುವಂಥದ್ದು ಒಂದು ಯೂನಿಟನ್ನು ಮಾಡುವಂಥದ್ದು ಒಂದು ದೊಡ್ಡ ಯೋಜನೆ ಇದೆ. ಅದರ ಜೊತೆಗೆ ಕೆಲವೊಂದು ಹೈಜೀನ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಇಡೀ ಎಲ್ಲ ರೆಸ್ಟ್ ರೂಮ್ ಮತ್ತು ಬೇರೆ ಎಲ್ಲ ಸೆಟಪ್ಸ್ಗಳು ಮತ್ತು ಪ್ರೆಸೆಂಟ್ ಮಕ್ಕಳಿಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ಗಳು ಅದೆಲ್ಲ ಮಾಡುವ ಯೋಜನೆಗಳು ನಮ್ಮ 1 ಈಗ ಡೈಮಂಡ್ ಜೂಬ್ಲಿಯಲ್ಲಿ ರಜತ ಮಹೋತ್ಸವದಲ್ಲಿ ನಾವು ಮಾಡುವಾಗ ಅಂತ ನಾವು ಯೋಚನೆ ಮಾಡಿದ್ದೇವೆ ಸರ್.
1: ಈಗ ಒಂದು ಸಮ್ಮರಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಯಾಕೆ ಆರಿಸಬೇಕು
0: ಸರ್? ವಿದ್ಯಾರ್ಥಿಗಳಿಗೆ ಒಂದು ಅವರ ವ್ಯಕ್ತಿ ವಿಕಸನ, ಅವರಿಗೆ ಒಂದು ಡಿಸಿಪ್ಲಿನ್ ಬರೆಸಲಿಕ್ಕೆ, ಅವರ ಒಂದು ಪೊಟೆನ್ಷಿಯಲ್ ಅನ್ನು ಐಡೆಂಟಿಫೈ ಮಾಡಿ ನಾವು ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರೊಫೆಷನಲ್ ಲೈಫಿಗೆ ಒಂದು ಬುನಾದಿ ಹಾಕಿಕೊಡ್ಲಿಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಯಾವುದನ್ನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಲ್ಲದೆ ಮಾತಾಡೋದಿಲ್ಲ. ಈಗಿರುವಂಥ ಎಲ್ಲ ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ಅಲ್ಲಿ ಅವರ ಡ್ರಾಯಿಂಗ್ ಮಾಡುವ ರೀತಿಯಾಗಲಿ, ಅವರು ಇಂಟ್ರಾಕ್ಟ್ ಮಾಡುವ ರೀತಿಯಾಗಲಿ, ಅದನ್ನೆಲ್ಲ ನೋಡುವಾಗ ಅವರಿಗೆ ಗೊತ್ತಾಗ್ತದೆ ಇದು ಹೆಬಿಕ್ದು ಸ್ಟೂಡೆಂಟ್ಸ್ ಅಂತ. ಈ ಒಂದು ಕಾರಣಕ್ಕೆ ನಾವು ನಮ್ಮ ಸಂಸ್ಥೆಗೆ ಬನ್ನಿ ಅಂತ ನಾವೆಲ್ಲರನ್ನ ಕೈಬಿಸಿ ನಾವು ಕರಿತೇವೆ, ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಡ್ತೇವೆ. ಮತ್ತು ಬಂದವರಿಗೆ ಯಾವತ್ತು ನಾವು ಈ ಒಂದು 3 ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಇಂಡಿಯಾ ತರ ಅವರನ್ನು ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ ಸರ್.
1: ಈಗ ಯಾರಾದರೂ ಇದಕ್ಕೆ ಅಡ್ಮಿಷನ್ ತಗೋಬೇಕಾದ್ರೆ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್, ಹೇಗಿರುತ್ತೆ ಪ್ರಕ್ರಿಯೆ?
0: ಅಡ್ಮಿಷನ್ ತಗೊಳ್ಬೇಕಾದ್ರೆ ಅವರು ನಮ್ಮ ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅವರು ನಮ್ಮ ಪ್ರಿನ್ಸಿಪಲ್ ನ ಕಾಂಟ್ಯಾಕ್ಟ್ ನಂಬರ್ ನಾವು ಇದು ಮಾಡ್ತೇವೆ, ಅಲ್ಲಿ ಸಹ ಬರ್ಬೋದು. ನಮ್ಮ ವೆಬ್ಸೈಟ್ ಉಂಟು, ದೂರದವರು ಆನ್ಲೈನ್ ಅಲ್ಲಿ ಸಹ ಅಪ್ಲಿಕೇಶನ್ ಮಾಡಬಹುದು. ಹಾಗೆ ಎಲ್ಲಾ ರೀತಿಯಲ್ಲಿ ನಾವು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತೇವೆ. ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಹೆಣ್ಣು ಮಕ್ಕಳಿಗೆ ಸಹ ಸಪರೇಟ್ ಹಾಸ್ಟೆಲ್ ಇದೆ. ನಮ್ಮ ಸಂಸ್ಥೆ ಕರ್ನಾಟಕ ಕ್ರಿಶ್ಚಿಯನ್ ಎಜುಕೇಶನ್ ಸೊಸೈಟಿ ಅಂತ ಒಂದು ಸೊಸೈಟಿ ಅಂಡರಲ್ಲಿ ಬರ್ತದೆ, ಆ ಸೊಸೈಟಿಯ ಅಂಡರಲ್ಲಿ ನಮ್ಮೊಂದು ಹಾಸ್ಟೆಲ್ ಇದೆ. ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಲಿಕ್ಕೆ ನಾವು ಅವರಿಗೆ ಎಲ್ಲಾ ರೀತಿಯ ಫೆಸಿಲಿಟೀಸ್ಗಳಿದೆ. 14 ಜಾಗ, ಹಾರ್ಟ್ ಆಫ್ ದ ಸಿಟಿ, ನಿಮಗೆ ಜ್ಯೋತಿ ಸರ್ಕಲ್ ಅಂದ್ರೆ ಗೊತ್ತಿರಬಹುದು. 14 ಜಾಗದಲ್ಲಿ ಒಂದು 1.5 ಜಾಗದಲ್ಲಿ ನಮ್ಮ ಸಂಸ್ಥೆ ಇದೆ. ಆ 1.5 ನಾವು ಬಹಳ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಳ್ಳೆ ರೀತಿಯ ಟ್ರೈನಿಂಗ್. ಮತ್ತೆ ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಸಂಸ್ಥೆಗೆ ಜುವೆಲ್ಸ್ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆದು ಸ್ಟ್ರೆಂತ್ ಏನಂತ ಹೇಳಿದ್ರೆ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್. ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ಗಳೇ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಅವರನ್ನು ಕಲಿಸುವಲ್ಲಿ, ಅವರನ್ನು ಒಳ್ಳೆ ರೀತಿಯಲ್ಲಿ ಮುಂದೆ ನಡೆಸುವಲ್ಲಿ ಇದು ಮಾಡ್ತಾರೆ. ಇದೇ ರೀತಿಯಲ್ಲಿ ಈಗ ಇನ್ನೊಂದು ನಾವು ಇದು ಮಾಡಿದ್ದೇವೆ, ಹೊಸ ಕೋರ್ಸ್ಗಳು, ವಿಮೆನ್ ಎಂಪವರ್ಮೆಂಟ್ ಕೋರ್ಸ್, ಅದರಲ್ಲಿ ಬ್ಯೂಟಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೇವೆ. ಆ ಬ್ಯೂಟಿ

0: ಅಕಾಡೆಮಿ ಅಂತ ಹೇಳಿದ್ರೆ ಅಲ್ಲಿ ಪಾಠ ಮಾಡುವವರು BWSSC ಬ್ಯೂಟಿ ಅಂಡ್ ವೆಲ್ನೆಸ್ ಸೆಕ್ಟರ್ ಕೌನ್ಸಿಲ್ ಡೆಲ್ಲಿಯಿಂದ TOT ಸರ್ಟಿಫೈಡ್ ಟ್ರೈನರ್, ಅವರು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪಾಠ ಮಾಡಿದೆ. ಈಗಾಗಲೇ ನಾವು ಒಂದು 5 ಕಾನ್ವೊಕೇಶನ್ಗಳು ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಈವನ್ ಒಬ್ಬ ಹುಡುಗ ಸಹ ಸ್ಯಾರಿ ಡ್ರೈಪಿಂಗ್, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಕಲಿತು ಅವರು ಅವರವರ ಬಿಸ್ನೆಸ್ ಆಂಟರ್ಪ್ರಿನರ್ಸ್ ಆಗಿದ್ದಾರೆ. ನಮಗೆ ಖುಷಿ ಏನಂದರೆ ಬೆಸ್ಟ್ ರಿವಾರ್ಡ್, ನಮಗೆ 2 ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್ ನಮ್ಮ ಇನ್ಸ್ಟಿಟ್ಯೂಟಿಗೆ, ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ. ಆ ಅವಾರ್ಡ್ಗೆ ಮುಖ್ಯ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿರುವ ಅಧ್ಯಾಪಕ ವೃಂದದವರು, ನಮ್ಮ ಸಂಸ್ಥೆಯಲ್ಲಿರುವ ಮಕ್ಕಳು, ಅವರನ್ನು ಪ್ರೋತ್ಸಾಹಿಸುವ ಪೋಷಕರು, ಅದನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಸರ್. ಸೊ ಹಾಗಾಗಿ ಆಗ ಬೇಕಾದರೂ ಬರ್ಬೋದು. ITI ಮತ್ತು ಡಿಪ್ಲೊಮಾ ಟ್ರೈನಿಂಗ್ ಆಗಬೇಕಂತ ಹೇಳಿದ್ರೆ ಈಗ ಅಡ್ಮಿಷನ್ ನಡೀತಾ ಇದೆ. ಜುಲೈ ತಿಂಗಳ 31 ತಾರೀಕಿನವರೆಗೆ ನಮ್ಮ ಅಡ್ಮಿಷನ್ ಪ್ರೋಸೆಸ್ ನಡೀತದೆ. ಬಹಳ ಕಡಿಮೆ ಸೀಟ್ಗಳಿದೆ ಸರ್, ನಾವು ವರ್ಷಕ್ಕೆ 60 ಸೀಟ್ಗಳನ್ನ ಮಾತ್ರ ನಾವು ಕೊಡಬೇಕು, ಕೊಡುವ ಪ್ರಾಧಿಕಾರ ಉಂಟು. ಅದರಲ್ಲಿ ಆ 60 ಸೀಟಲ್ಲಿ ನಾವು 3 ಮಾಡಿ, 20 20 20 3 ಯೂನಿಟ್ ಮಾಡಿ 5 ಡಿಫ್ರೆಂಟ್ ಪ್ರಾಧ್ಯಾಪಕರು, ಬೇರೆ ಬೇರೆ ಪ್ರಾಧ್ಯಾಪಕರು ಅವ್ರು ನೋಡ್ಕೊಳ್ತಾರೆ. 1-to-1 ಒಂದು ಇಂಟ್ರೆಸ್ಟ್ ಕೊಟ್ಟು ಅವರನ್ನು ಅವರ ಮೇಲೆ ಕಾಳಜಿ ಇಟ್ಟು ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ರೂಪಿಸುವಲ್ಲಿ ನಾವು ಪ್ರಯತ್ನ ಪಡ್ತೇವೆ ಸರ್.
1: ಧನ್ಯವಾದಗಳು ಸರ್. ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ, ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು.
2: ಇದುವರೆಗೆ ಮಂಗಳೂರಿನ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತಾಂತ್ರಿಕ ತರಬೇತಿ ಸಂಸ್ಥೆಯ ಕುರಿತು ಸಂಸ್ಥೆಯ ಪ್ರಾಂಶುಪಾಲರಾದ ಚೇತನ್ ರಾಜರತ್ನ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ.
3: ಆಕಾಶವಾಣಿ ಮಂಗಳೂರು.

0: ಗಟ್ಟಿ ಗಟ್ಟಿಯವರ ಕಾದಂಬರಿಯನ್ನಾಧರಿಸಿದ ಬಾನುಲಿ ಧಾರಾವಾಹಿ ಕೆಂಪು ಕಳವೆ. ಕನ್ನಡ ಮಣ್ಣಿನ ಸಿರಿಗಳ ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೆಂಪು ಕಳವೆಯ ಇಲ್ಲಿಯವರೆಗಿನ ಕತೆ.
1: ಗೌರಿಗೆ ನ್ಯಾಯಾಧೀಶಳಾಗುವ ಮನಸ್ಸಾದರೆ ಮಾದನದು ಸಾಮಾನ್ಯ ಮನುಷ್ಯರ ಪರವಾಗಿ ಹೋರಾಡಿ ಜನಸೇವಕನಾಗುವ ಇಚ್ಛೆ. ಇತ್ತ ಜೂಜ ಬ್ಯಾಂಕಿನಿಂದ ಸಾಲ ಪಡೆದು ಮನೆ ಕಟ್ಟುವ ಕೆಲಸಕ್ಕೆ ಮುಂದಾದ. ಹಳೆ ಮನೆಯನ್ನು ಕೆಡುವುದೇ ಹಾಗೆಯೇ ಸದ್ಯದ ಮಟ್ಟಿಗೆ ಉಳಿಸಿಕೊಂಡು ಮಳೆಗಾಲದ ನಂತರ ತೆಗೆಸೋಣ ಅನ್ನೋ ಮಾತು ಮಾದನದು. ಆ ಸುಮತಿ ಅನ್ನೋ ಹುಡುಗಿ ತಕ್ಕವಳು ಅನ್ನೋ ವಿಶ್ವಾಸ ನನಗಿದೆ, ಮದುವೆ ಆಗುವುದು ಒಳ್ಳೆಯದು ಅನ್ನೋ ಮಾದನ ಮಾತಿಗೆ ಮದುವೆಯಾಗಲು ಒಪ್ಪಿಕೊಂಡ ಜೂಜ. ಜೂಜನ ಮದುವೆಯಾದ 6 ತಿಂಗಳ ನಂತರ ಭಾರತ ಸರ್ಕಾರದ ಕಾನೂನು ರೀತಿಯ ಗೌರಿ ಮತ್ತು ಮಾದನ ಮದುವೆ. ಯಾರಿಗೂ ಹೇಳದೆ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಮದುವೆಯಾಗಿ ನೇರವಾಗಿ ಮನೆಗೆ ಬಂದು ಅಮ್ಮ ಮಾನುನ ಕಾಲು ಮುಟ್ಟಿ ನಮಸ್ಕರಿಸಿದ್ರು ಮಾದ ಹಾಗೂ ಗೌರಿ ದಂಪತಿಗಳು. ಇತ್ತ ಕವಿಕುಮಾರ ಕುಟುಂಬ ಸಮೇತ ಮಾದನ ಮನೆಗೆ ಬಂದುದು ಒಂದು ಐತಿಹಾಸಿಕ ಘಟನೆಯಂತೆ ತೋರಿತು ಮಾದನಿಗೆ. ಅತಿಥಿಗಳನ್ನು ಸ್ವಾಗತಿಸಿ ಸತ್ಕರಿಸಿದ ಮಾದನ ಮನೆಯವರು ಮಾದ ಹಾಗೂ ಕುಮಾರನ ಮಾತುಕತೆ ನಡುವೆ ಯಾರ ಸುಳಿವೂ ಇರಲಿಲ್ಲ. ಮಾದನಿಗೆ ಮಾನವೀಯತೆ ತುಂಬಿದ ಮನುಷ್ಯನಂತೆ ಕಂಡ ಕವಿ ಕುಮಾರ ಆಪ್ತ ಎನಿಸಿದ.
0: ಈಗ ಕೇಳಿ ಕೆಂಪು ಕಳವೆ ಬಾನುಲಿ ಧಾರಾವಾಹಿಯ 34ನೆಯ ಕಂತು.
2: ಗೌರಿ ಆಗ್ಲಿ ಮಾದ ಆಗ್ಲಿ ಗೌರಿಯ ಅಪ್ಪನ ಬಗ್ಗೆ ಮಾತಾಡೋದು ತೀರಾ ಅಪರೂಪಕ್ಕೆ. ಅಪ್ಪ ಇಡೀ ಊರೇ ದ್ವೇಷಿಸುವ ಮನುಷ್ಯ. ಆತನ ಬಗ್ಗೆ ಆಂತರ್ಯದಲ್ಲಿ ತಿರಸ್ಕಾರ ಇಲ್ಲದಿರುವ ಮನುಷ್ಯನೇ ಇರಲಿಕ್ಕಿಲ್ಲ ಅನ್ನೋದಕ್ಕಾಗಿ ಗೌರಿಯ ಅಂತರಂಗದಲ್ಲಿ ದುಃಖ ಇರಬಹುದು ಅಂತ ಮಾದನಿಗೆ ಅನ್ನಿಸ್ತು. ಆದರೆ ಅಪ್ಪ

0: ಅನ್ನೋ ಶಬ್ದವನ್ನು ತನಗೆ ಸಂಬಂಧ ಇಲ್ಲದ ಒಬ್ಬ ಪರಕೀಯ ಅನ್ನೋ ಭಾವದಲ್ಲಿ ಉಪಯೋಗಿಸಲಿಕ್ಕೆ ಗೌರಿ ಅಭ್ಯಾಸ ಮಾಡಿಕೊಂಡಿದ್ಲು.
1: ನನ್ನ ಅಪ್ಪನ ಮೇಲೂ ಕೂಡ ನಿಂಗೆ ಸಿಟ್ಟು ಬಂದಿರ್ಲಿಲ್ವಾ?
2: ಬಂದಿತ್ತು ಗೌರಿ.
1: ಅದು ಪ್ರೀತಿ ಆಗಿರ್ಲಿಕ್ಕಿಲ್ಲ ಅಲ್ವಾ?
2: ಪ್ರೀತಿ ಖಂಡಿತ ಅಲ್ಲ, ಆದ್ರೆ ದ್ವೇಷ ಅಲ್ಲ. ಎಲ್ಲಾ ಸಿಟ್ಟು ಪ್ರೀತಿ ಅಂತ ನಾನು ಹೇಳಿಲ್ಲ.
1: ಹಾಗಿದ್ರೆ ದ್ವೇಷವೂ ಅಲ್ಲದ ಪ್ರೀತಿಯೂ ಅಲ್ಲದ ಸಿಟ್ಟೇನು?
2: ತಾತ್ಕಾಲಿಕವಾದ ಅಸಹಾಯಕತೆಯ ಅಭಿವ್ಯಕ್ತಿ ಅಂತ ಹೇಳಬಹುದು. ಅಲ್ಲದೆ ಬೇರೇನಾಗಿರ್ಲಿಕ್ಕೆ ಸಾಧ್ಯ? ಅದು ನಿಜವಾಗಿಯೂ ಏನು ಅಂತ ಗೊತ್ತಾಗಬೇಕಾದ್ರೆ ಮಕ್ಕಳ ಸಿಟ್ಟನ್ನು ನೋಡಬೇಕು. ಯಾಕೆ ನಗ್ತಾ ಇದ್ದಿ?
1: ಅವತ್ತು ನೀನು ನನ್ನ ಮದುವೆ ಆಗಿ ಅಂತ ಹೇಳಿದ್ಯಲ್ಲ, ಆಗ ನಿನ್ನ ಮುಖದಲ್ಲಿ ಅಂತ ಸಿಟ್ಟಿತ್ತು.
2: ಅಂಥ ಸಿಟ್ಟಿಗೆ ಅಪೇಕ್ಷಿಸಿದ್ದು ಸಿಗ್ತದೆ.
1: ಏನು ಅಪೇಕ್ಷೆ?
2: ನಿಂಗೆ ಗೊತ್ತು, ನಾನು ಹೇಳಬೇಕಾಗಿಲ್ಲ.
1: ಆದ್ರೆ ನಿನ್ನ ಅಪೇಕ್ಷೆಯನ್ನ ನೀನ್ ಯಾವತ್ತೂ ವ್ಯಕ್ತಪಡಿಸಿಲ್ಲ.
2: ವ್ಯಕ್ತಪಡಿಸದೆ ಅರ್ಥ ಆಗ್ತದ ನೋಡುವ ಅನ್ಕೊಂಡಿದ್ದೆ.
1: ಅರ್ಥ ಆಗದೇ ಇರ್ತಿದ್ರೆ?
2: ಪ್ರೀತಿ ಅನ್ನೋದು ಇದ್ರೆ ಅದನ್ನು ವ್ಯಕ್ತಪಡಿಸದೇನೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಪ್ರೀತಿಗೆ ಇರ್ತದೆ.
1: ಆದ್ರೆ ಐ ಲವ್ ಯು ಅನ್ನೋದು ಎಷ್ಟೊಂದು ಸ್ವೀಟ್ ಅಲ್ವಾ?
2: ಸ್ವೀಟ್ ಅನ್ನೋ ಭಾವನೆ ಇದ್ರೆ ಮಾತ್ರ ಸ್ವೀಟ್, ಅದಿಲ್ದಿದ್ರೆ ಬರೀ ಕಾಟಾಚಾರ. ಐ ಲವ್ ಯಾಕೆ ಬೇಕು? ಬರೀ ಮುಗುಳ್ನಗೆ ಸಾಕು, ಒಂದು ನೋಟ ಸಾಕು, ಕೇವಲ ಕಣ್ಣುಗಳ ಮಿನುಕು ಮಾತು ಸಾಕು. ಒಂದರ್ಥದಲ್ಲಿ ಅವೆಲ್ಲ ಮಾತೆ. ಶಬ್ದ ಎಷ್ಟೋ ಸಲ ಶಬ್ದ ಆಗಿರೋದಿಲ್ಲ, ನಾಯ್ಸ್ ಆಗಿರ್ತದೆ. ಏನಿದ್ರೂ ಶಬ್ದದ ಮಾತಿಗಿಂತ ಮೌನದ ಮಾತೇ ಸಿಹಿ.
1: ನೀನು ಲಾಯರ್ ಆಗ್ಬೇಕು ಅಂತ ಯಾವಾಗ ತೀರ್ಮಾನ ಮಾಡ್ಕೊಂಡೆ?
2: ನಾನು ತೀರ್ಮಾನಿಸ್ಲೇ ಇಲ್ಲ ಗೌರಿ. ಇವತ್ತಿಗೂ ನನಗೆ ಆಶ್ಚರ್ಯ ಆಗ್ತದೆ, ನಾನು ಹೇಗೆ ಲಾಯರ್ ಆದೆ, ಯಾಕೆ ಲಾಯರ್ ಆದೆ, ನಿಜವಾಗಿಯೂ ನಾನು ಲಾಯರೇ ಅಂತ. ನಿನಗೆ ಗೊತ್ತು, ನಾನು ಲಾಯರ್ ಆದದ್ದಲ್ಲ, ಬದುಕು ನನ್ನನ್ನು ಲಾಯರ್ ಮಾಡಿದ್ದು ಅಂತ.
1: ಹಾಗಿದ್ರೆ ನಿಜವಾಗಿ ನಿಂಗಿದ್ದ ಬಯಕೆ ಏನಾಗ್ಬೇಕು ಅಂತ?
2: ಸತ್ಯ ಹೇಳಬೇಕಾ?
1: ಸತ್ಯ ಹೇಳು.
2: ನನಗೆ ಇನ್ನೂ ಆ ಪ್ರಶ್ನೆಗೆ ಉತ್ತರವೇ ಸಿಕ್ಕಿಲ್ಲ. ಒಂದು ದಿನ ಸಿಗ್ತದೋ ನೋಡ್ಬೇಕು, ಆಗ ಖಂಡಿತ ನಿಂಗೆ ಹೇಳ್ತೇನೆ.
1: ನಿನ್ ಹತ್ರ ಮಾತಾಡೋದು ಮತ್ತೆ ಗೋಡೆಗೆ ತಲೆ ಚಚ್ಕೊಳ್ಳೋದು ಎರಡೂ ಒಂದೇ.

0: ಒಂದು ದಿನ ಬೆಳಗ್ಗೆ ಮಾದ ಆಫೀಸ್ ತಲುಪ್ತಾ ಇರುವಾಗಲೇ ಫೋನಿನ ಕರೆಗಂಟೆ ಶಬ್ದ ಕೇಳಿಸಿ ಬೇಗನೆ ಹೋಗಿ ರಿಸೀವರ್ ಎತ್ಕೊಂಡ.
1: ಹಲೋ ಮಾದ.
2: ಹಲೋ,
1: ನಾನು ಚಂದ್ರಕಾಂತ ಶರ್ಮಾ ಮಾತಾಡ್ತಾ ಇರೋದು.
2: ನಮಸ್ಕಾರ ಸರ್.
1: ಇವತ್ ಸಾಯಂಕಾಲ ನಿಮ್ ಮನೆಗೆ ಬರ್ತಾ ಇದ್ದೇನೆ.
2: ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್?
1: ಮಂಗಳೂರಿಂದ.
2: ಮಂಗಳೂರಿಂದ?
1: ಹೌದು, ಎರಡು ದಿನಗಳ ಹಿಂದೆ ಬಂದೆ ಕುಟುಂಬ ಸಮೇತ. ಇನ್ನು ಸ್ವಲ್ಪ ಕಾಲ ಇಲ್ಲೇ ಇರ್ತೇನೆ.
2: ಏನ್ ಸರ್? ಹಲೋ, ನಂಗೆ ಸ್ಪಷ್ಟ ಆಗ್ಲಿಲ್ಲ.
1: ಇನ್ನೂ ಕನಿಷ್ಠ 3 ವರ್ಷ ಮಂಗಳೂರಲ್ಲಿ ಇರ್ತೇನೆ ಮಾದ, ASP ಆಗಿ.
2: ಹೌದಾ ಸರ್? ಬಹಳ ಸಂತೋಷ ಸರ್, ಬನ್ನಿ ಸರ್. ನಮ್ಮ ಮನೆಗೆ ಬಂದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಸರ್. ಹಲೋ ಸರ್, ನೀವೀಗ ಕುಟುಂಬ ಸಮೇತ ನಮ್ಮ ಮನೇಲಿ ಉಳಿಬಹುದು ಸರ್. ನಾವೀಗ ಹೊಸ ಮನೆ ಕಟ್ಕೊಂಡಿದ್ದೇವೆ.
1: ಓ ಹೌದಾ, ಹಾಗಿದ್ರೆ ಆ ರಹಸ್ಯ ಕೋಣೆ ಈಗಿಲ್ವಾ?
2: ಇಲ್ಲ ಸರ್. ಯಾಕೆ ಸರ್, ನಿಮ್ಗಿನ್ನು ಆ ಕೋಣೆ ಅಗತ್ಯ ಇದೆಯಾ ಸರ್?
1: ಇಲ್ಲ ಮಾದ, ಸುಮನಿಗೆ ಅದನ್ನ ತೋರಿಸ್ಬೇಕು ಅಂತಿದ್ದೆ.
2: ಅದೇನು ಕಷ್ಟ ಇಲ್ಲ ಸರ್, ಹಳೆಯ ಮನೆ ಗೋಡೆಗಳು ಇನ್ನೂ ಇವೆ, ಕೆಡವಿಲ್ಲ.
1: ಬಹಳ ಸಂತೋಷ. ಓಕೆ, ಮತ್ತೆ ಮಾತಾಡುವ.
2: ಓಕೆ ಸರ್.
3: ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ನ್ಯಾಯಾಧೀಶರಿಗೆ ಮನವಿ ಒಪ್ಪಿಸಿ ತನ್ನ ಮನವಿಗೆ ಕಾರಣ ಆದ ವಿಚಾರವನ್ನ ಖಾಸಗಿಯಾಗಿ ಅವರಿಗೆ ತಿಳಿಸಿ ಇಬ್ಬರು ಅಂಗರಕ್ಷಕರ ಜೊತೆಯಲ್ಲಿ ಚಂದ್ರಕಾಂತ್ ಶರ್ಮಾ ಹೆಂಡತಿ ಮತ್ತು ಮಗುವನ್ನ ಕರ್ಕೊಂಡು ಒಂದು ಟ್ಯಾಕ್ಸಿಯಲ್ಲಿ ಮಂಗಳೂರಿನಿಂದ ಹೊರಟರು.
0: ಸುಮನ ತಂದೆ ದೇವದಾಸ್ ಕಿಣಿಗೆ ಬಚ್ಚಲಲ್ಲಿ ಜಾರಿ ಬಿದ್ದು ಮೊಣಕಾಲು ಗಂಟಿಗೆ ಹೊಡೆತ ಆಗಿ ಕಾಲಿಗೆ ಪ್ಲಾಸ್ಟರ್ ಹಾಕಿಸಿಕೊಂಡು 1 ತಿಂಗಳಿಂದ ಮನೆಯಲ್ಲಿದ್ದರು. ಕಾಲಿನ ನೋವು ಬಹುತೇಕ ವಾಸಿಯಾಗಿದ್ದರಿಂದ ಮನೆ ಒಳಗೆ ಗಾಲಿ ಕುರ್ಚಿಯಲ್ಲಿ ಅತ್ತಿತ್ತ ಹೋಗ್ತಾ ಇದ್ರು. ಪುಂಡಲಿಕ ಕಿಣಿ ಇಡೀ ದಿನ ಫಾರ್ಮಸಿಯಲ್ಲಿ ಇರ್ತಾ ಇದ್ದ. ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ತಾ ಇದ್ದ. ಸುಮಾ ಮನೆಯಿಂದ ಹೋದ ವರ್ಷವೇ ಪುಂಡಲಿಕ ಕಿಣಿಯ ಮದುವೆ ನಡೆದು 5 ವರ್ಷದಲ್ಲಿ 2 ಮಕ್ಕಳ ತಂದೆ ಆಗಿದ್ದ ಪುಂಡಲಿಕ ಕಿಣಿ.
3: ಕರೆಗಂಟೆಯ ಶಬ್ದ ಕೇಳಿ ಬಾಗಿಲು ತೆರೆದ ಪುಂಡಲಿಕನ ಹೆಣ್ಣು

0: ಹೆಂಡತಿ ಶಶಿಪ್ರಭಾಳಿಗೆ ಮೊದಲು ಕಾಣಿಸಿದ್ದು ಸೊಂಟದಲ್ಲಿ ರಿವಾಲ್ವರ್ ಸಿಕ್ಕಿಸಿಕೊಂಡಿದ್ದ ಇಬ್ಬರು ಗಂಡಸರು. ಅವರ ಜೊತೆಯಲ್ಲಿದ್ದ ಗಂಡಸು ಮತ್ತು ಹೆಂಗಸಿನ ಪರಿಚಯ ಅವಳಿಗಿರಲಿಲ್ಲ. ಆಕೆಯ ಜೊತೆಯಲ್ಲಿ ಒಂದು ಮಗು ಇರೋದನ್ನ ನೋಡಿ ಅವಳ ಗೊಂದಲ ಇನ್ನೂ ಹೆಚ್ಚಾಯಿತು.
1: ಕಾಣ ಮಕ್ಕ ಗೊತ್ನ, ಯಾರು ನೀವು?
2: ಅತ್ತಿಗೆ ನಾನು ಸುಮ.
1: ಅತ್ತೆ
3: ಆ ಮಾತನ್ನ ಕೇಳಿದ್ದ ಅವಳಿಗೆ ಬಾ ಅನ್ಬೇಕು, ಉಳಿದವರಿಗೆ ಬನ್ನಿ ಅನ್ಬೇಕು, ಹೇಳಬಹುದೇ ಹೇಳಬಾರದೆ ಅಂತ ನಿರ್ಧರಿಸಲಾಗದೆ ಅತ್ತೆ ಅಂತ ಅಂದ್ಕೊಂಡು ಒಳಗೆ ಓಡಿದ್ಲು. ಸುಮನ ಅಮ್ಮ ಒಳಗಿನ ಕೋಣೆಯಿಂದ ಹೊರಬರಲಿಕ್ಕೆ ಒಂದು ನಿಮಿಷ ಬೇಕಾಯಿತು.
4: ಓ ಸುಮ, ಬಾ ಅಮ್ಮ ಒಳಗೆ, ಒಳಗೆ ಬಾ.
2: ಅಮ್ಮ ಇವರು ಒಳಗೆ ಬರಬಹುದಾದ್ರೆ ಮಾತ್ರ ನಾನು ಒಳಗೆ ಬರೋದು.
5: ಅಮ್ಮ ನಾನು ಸುಮನ್ ಗಂಡ ಚಂದ್ರಕಾಂತ್ ಶರ್ಮ.
4: ಬನ್ನಿ ಬನ್ನಿ. ಇವ್ರು ಯಾರು?
5: ಅವ್ರು ನನ್ನ ಫ್ರೆಂಡ್ಸ್, ನನ್ನ ಜೊತೆಗೆ ಅವರು ಕೂಡ ಒಳಗೆ ಬರ್ತಾರೆ.
4: ಬನ್ನಿ ಎಲ್ಲರೂ ಒಳಗೆ ಬನ್ನಿ.
0: ಸ್ನೇಹಿತರ ಸೊಂಟದಲ್ಲಿದ್ದ ರಿವಾಲ್ವರ್ ಅವರನ್ನ ಗೊಂದಲಕ್ಕೀಡು ಮಾಡದಿರಲಿಲ್ಲ. ಯಾವುದೋ ಕಾರಣಕ್ಕೆ ಈ ಚಂದ್ರಕಾಂತ್ ಶರ್ಮ ಕೈದಿಯಾಗಿದ್ದಾನೆಯೇ ಅನ್ನೋ ಸಂದೇಹ ಅವರ ಮನಸ್ಸಿನಲ್ಲಿ ಸುಳಿದು ಹೋಯಿತು. ಚಂದ್ರಕಾಂತ್ ಶರ್ಮ ಸೋಫಾದಲ್ಲಿ ಕುಳಿತರು. ಸುಮ ಹೋಗಿ ಅಮ್ಮನ ಕಾಲು ಮುಟ್ಟಿ ವಂದಿಸಿ ಬಂದು ಗಂಡನ ಬಳಿ ಕುಳಿತರು. ಸೋಫಾದ ಎರಡು ಕೊನೆಗಳಲ್ಲಿ ಅಂಗರಕ್ಷಕರು ನಿಂತರು. 4 ವರ್ಷದ ಮಗು ಸುಧೀರ ಕಣ್ಣು ಬಿಟ್ಟು ಅಜ್ಜಿಯನ್ನೇ ನೋಡ್ತಾ ಇದ್ದ. ಅಜ್ಜಿ ಅವನನ್ನೇ ನೋಡ್ತಾ ಇದ್ಲು. ಅಜ್ಜಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತಿರುವಂತೆ ತೋರಿತು. ಅಜ್ಜಿ ಒಳ ಹೋದರು.
3: 2 ನಿಮಿಷ ಕಳೆಯಿತು. ದೇವದಾಸ್ ಕಿಣಿ ಗಾಲಿ ಕುರ್ಚಿಯಲ್ಲಿ ಕೋಣೆಯಿಂದ ಹೊರಗೆ ಬಂದರು. ಅವರ ಜೊತೆಯಲ್ಲಿ ಹೆಂಡತಿ ಸುವಾಸಿನಿ ಮತ್ತು ಸೊಸೆ ಶಶಿಪ್ರಭಾ ಕೂಡ ಬಂದರು. ಸುಮ ಎದ್ದು ಹೋಗಿ ತಂದೆಯ ಕಾಲು ಮುಟ್ಟಿ ನಮಸ್ಕರಿಸಿ,
2: ಹಾ ಇದೇನಾಯ್ತಪ್ಪ?
6: ಜಾರಿ ಬಿದ್ದೆ ಸುಮ, ಸ್ವಲ್ಪ ಪೆಟ್ಟಾಗಿದೆ.
5: ನನ್ನ ಪರಿಚಯ ಹೇಳಬೇಕಾಗಿಲ್ಲ ಅಂತ ತೋರ್ತದೆ.
6: ಹೇಳಿದರೆ ತೊಂದರೆ ಇಲ್ಲ.
5: ನಾನು ಸುಮನ ಗಂಡ. ನಾನು ಅವಳನ್ನು ಸ್ವಲ್ಪ ದಿನ ಅವಳ ಅಪ್ಪ ಅಮ್ಮನ ಬಳಿ ಬಿಟ್ಟು ಹೋಗಲು ತೀರ್ಮಾನಿಸಿದ್ದೇನೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ಒಪ್ಪಿಗೆ ಇಲ್ಲದಿದ್ದರೆ ಈಗಲೇ ವಾಪಸ್ ಕರ್ಕೊಂಡು ಹೋಗ್ತೇನೆ ನಾನು.
6: ನಿಮ್ಮ ಇಷ್ಟ.
5: ಇದರಲ್ಲಿ ನನ್ನ ಇಷ್ಟಕ್ಕಿಂತಲೂ ನಿಮ್ಮ ಮಗಳ ಇಷ್ಟ ಹೆಚ್ಚು ಮುಖ್ಯ ಅಂದುಕೊಂಡಿದ್ದೇನೆ. ನನ್ನನ್ನು ನೀವು ಹೋಗು ಅಂತ ಹೇಳಬೇಕಾಗಿ ಇಲ್ಲ, ಯಾಕಂದರೆ ನಾನು ಇರಲು ಬಂದವನಲ್ಲ. ಆದರೆ ಸುಮಳನ್ನು ನೀವು ಹೋಗು ಅಂತ ಹೇಳದೆ ಅವಳು ಹೊರಡುವುದಿಲ್ಲ, ಯಾಕಂದರೆ ಅವಳು ಬಂದಿರೋದು ಅವಳ ಅಪ್ಪ ಅಮ್ಮನ ಬಳಿ ಸ್ವಲ್ಪ ಹೊತ್ತು ಇರಬೇಕು ಅಂತ. ಹಾಂ, ನನಗೆ ಪುಂಡಲೀಕ ಕಿಣಿಯ ಬಳಿ ಸ್ವಲ್ಪ ಮಾತಾಡಬೇಕಾಗಿದೆ. ನೀವು ಅವರಿಗೆ ಫೋನ್ ಮಾಡಿ ಬರಲೇಳಿ.
6: ಹಾಂ, ಏನಂಥ ವಿಷಯ?
5: ಅದನ್ನು ಅವ್ರ ಬಳಿ ಹೇಳ್ತೇನೆ ನಾನು.
6: ಅವನಿಗೆ ಈಗ ಶಾಪ್ ಬಿಟ್ಟು ಬರಲು ಸಾಧ್ಯ ಇಲ್ಲ.
5: ಸಾಧ್ಯ ಇದೆ ಅಂತ ನಂಗೆ ಗೊತ್ತಿದೆ. ಫೋನ್ ಮಾಡಿ ಬರಲು ಹೇಳಿ. ನೀವು ಹೇಳದಿದ್ದರೆ ಇವರಿಬ್ಬರನ್ನು ಕಳಿಸಿ ಕರ್ಕೊಂಡು ಬರಲು ಹೇಳ್ತೇನೆ. ಅದು ಅಲ್ಲಿ ಒಂದು ಸೀನ್ ಉಂಟು ಮಾಡ್ಬೋದು, ಆದ್ರಿಂದ ಬೇಡ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ.
0: ದೇವದಾಸ ಕಿಣಿ ಸೋಲೊಪ್ಪಿಕೊಂಡದ್ದು ಸ್ಪಷ್ಟ ಆಯಿತು. ಹೆಂಡತಿಯೊಡನೆ ಮಗನಿಗೆ ಫೋನ್ ಮಾಡಲು ಸೂಚಿಸಿದರು. ಪುಂಡಲೀಕ ಕಿಣಿಯ ಹೆಂಡತಿ ಶಶಿಪ್ರಭಾ ಒಂದು ಟ್ರೇಯಲ್ಲಿ ಕಾಫಿ ಕಪ್ಪುಗಳನ್ನು ಇರಿಸಿಕೊಂಡು ತಂದು ಚಂದ್ರಕಾಂತ ಮತ್ತು ಸುಮನ ಮುಂದೆ ಇರಿಸಿ
3: 2 ಕಪ್ಪುಗಳನ್ನು ಎತ್ತಿಕೊಂಡು ನಿಂತುಕೊಂಡೇ ಇದ್ದ ಅಂಗರಕ್ಷಕರ ಬಳಿಗೆ ಹೋದ್ಲು. ಅವರು ನಮಗೀಗ ಬೇಡ ಅಂದರು. ಶಶಿಪ್ರಭಾ ಕಾಫಿಯ ಕಪ್ಪುಗಳನ್ನು ಮರಳಿ ಟ್ರೇಯಲ್ಲಿರಿಸಿದ್ಲು. 5 ನಿಮಿಷದಲ್ಲಿ ಪುಂಡಲೀಕ ಕಿಣಿ ಬಂದ. ಸುಮನ ಪಕ್ಕದಲ್ಲಿ ಕುಳಿತ ವ್ಯಕ್ತಿ ಚಂದ್ರಕಾಂತ ಶರ್ಮಾ ಅಂತ ಆತನಿಗೆ ಸ್ಪಷ್ಟ ಆಯಿತು. ಸೋಫಾದ ಆ ಕಡೆ ಈ ಕಡೆ ನಿಂತ ರಿವಾಲ್ವಾರ್ ಧಾರಿಗಳನ್ನು ಕಂಡು ಏನು ಎಂಥದು ಅಂತ ಅರಿಯದ ಗೊಂದಲ ಆತನ ಮುಖದಲ್ಲಿ ಕಾಣಿಸಿತು.
5: ಕೂತ್ಕೊಳ್ಳಿ ಪುಂಡಲೀಕ ಕಿಣಿಯವರೇ, ನನ್ನ ಪರಿಚಯ ಹೇಳದೇ ಇದ್ರೂ ನಿಮ್ಗೆ ಗೊತ್ತಾಗ್ತದೆ. ನಾನು ಸುಮನ ಗಂಡ, ನನ್ನ ಹೆಸರು ಚಂದ್ರಕಾಂತ ಶರ್ಮ. ಈ ಇಬ್ಬರು ಇಲ್ಲಿ ನಿಂತಿರೋದು ನನ್ನ ರಕ್ಷಣೆಗಾಗಿ. ನನಗೆ ನಿಮ್ಮ ಭಯ ಇಲ್ಲ, ಆದರೆ ನಿಮ್ಮ ಬಳಿ ಇರಬಹುದಾದ ರಿವಾಲ್ವರ್ನ ಭಯ ಇದೆ. 7 ವರ್ಷಗಳ ಹಿಂದೆ ನನ್ನನ್ನು ಕೊಲ್ಲಬೇಕು ಅಂತ ನೀವು ಹೊರಟಿದ್ರಿ. ನನ್ನನ್ನು ಹುಡುಕಿಕೊಂಡು ನನ್ನೂರಿನ ಮನೆಗೆ ನನ್ನ ಅಪ್ಪ

0: ಅಮ್ಮನ ಬಳಿಗೆ ಮತ್ತು ನನ್ನ ಸ್ನೇಹಿತರ ಮನೆಗಳಿಗೂ ಹೋಗಿದ್ರೆ ಅದೇನು ಯುದ್ಧ ಆಗಿತ್ತೆ ಅಂತ ನಾನು ನಿಮ್ಮನ್ನು ಕೇಳೋದಿಲ್ಲ. ಆದರೆ ಅದು ಶುದ್ಧ ಮೂರ್ಖತನ ಆಗಿತ್ತು ಅಂತ ಮಾತ್ರ ಹೇಳಬಲ್ಲೆ. ಯಾಕಂದರೆ ನಿಮ್ಮ ರಿವಾಲ್ವರ್ನಿಂದಾಗಿ ನಾನು ಎಲ್ಲೆಲ್ಲಿಗೂ ಹೋಗಿ ನನ್ನ ಜೀವ ಉಳಿಸ್ಕೊಳ್ಬೇಕಾಯಿತು. ಒಂದು ವೇಳೆ ನಿಮ್ಮ ಕೈಗೆ ಸಿಕ್ಕಿದ್ರೆ ನಾನು ಸಾಯ್ತಿದ್ದೆ, ನೀವು ಜೈಲಿನಲ್ಲಿ ಕುಳಿತಾ ಇದ್ರಿ. ಆದ್ದರಿಂದ ನಾನು ಹೇಳಿದ್ದು ಅದು ಶುದ್ಧ ಮೂರ್ಖತನ ಅಂತ. ಅದಲ್ಲದೆ ಒಂದು ಹೊಲಸು ನಾಚಿಕೆಡಿ ಕೆಲಸ ನೀವು ಮಾಡಿದ್ರಿ. ಇದು ಈ ಲೆಟರ್ ನೋಡಿ, ಇದು 6 ವರ್ಷದ ಹಿಂದೆ ನೀವು ನನಗೆ ಬರೆದ ಪತ್ರ. ನಿಮಗೆ ಯಾಕೆ ನನ್ನ ಮೇಲೆ ಸಿಟ್ಟು ಅನ್ನೋದು ನನಗೆ ಮುಖ್ಯ ಅಲ್ಲ, ಆದ್ದರಿಂದ ಆ ಪ್ರಶ್ನೆಯನ್ನು ಕೇಳೋದೂ ಇಲ್ಲ. ಆದರೆ ಈ ಪತ್ರವನ್ನು ಬರೆದ ಮನುಷ್ಯ ಸಂಸ್ಕೃತಿಹೀನ ಅನ್ನೋದು ಸ್ಪಷ್ಟ. ಇದು ಸುಳ್ಳು ಆಪಾದನೆ ಅಂತ ನೀವು ಹೇಳುವುದಾದರೆ ನೀವಿದನ್ನು ಗಟ್ಟಿಯಾಗಿ ಓದಬೇಕು. ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ಹೆಂಡತಿ ಅದನ್ನು ಕೇಳಿ ಅವರ ಅಭಿಪ್ರಾಯ ಹೇಳಬೇಕು. ನನ್ನ ಆಪಾದನೆ ತಪ್ಪು ಅಂತ ಅವರು ಹೇಳಿದರೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಹೇಳಿ, ಓದ್ತೀರಾ?
1: ಪುಂಡಲೀಕ ಕಿಣಿ ನೆಲ ನೋಡ್ತಾ ಕುಳಿತ. ಚಂದ್ರಕಾಂತ್ ಶರ್ಮಾ ಪತ್ರವನ್ನ ಹಾಗೆಯೇ ಬಿಡಿಸಿ ಹಿಡಿದುಕೊಂಡು,
0: ನನ್ನಿಂದಂತೂ ಇದನ್ನು ಓದಲು ಸಾಧ್ಯ ಇಲ್ಲ, ನಿಮಗೆ ಕೂಡ ಈಗ ಓದಲು ಕಷ್ಟ ಆಗಬಹುದು ಅಂತ ನನಗೆ ಅನ್ನಿಸ್ತದೆ. ನಿಮ್ಮಿಂದ ಆಗುವುದಿಲ್ಲ ಅಂತಾದರೆ ನನ್ನ ಈ ಇಬ್ಬರು ಸ್ನೇಹಿತರಲ್ಲಿ ಒಬ್ಬರು ಇದನ್ನು ಓದ್ತಾರೆ.
2: ಏ ಬೇಡ ಬೇಡ,
0: ಇಷ್ಟು ಸಾಕು. ನೀವು ಮಾಡಿದ್ದು ಒಳ್ಳೆಯ ಕೆಲಸ ಅಲ್ಲ ಅಂತ ನಿಮಗೆ ಮನವರಿಕೆ ಆಗಿರುವುದಾದರೆ ನೀವು ಕ್ಷಮೆ ಕೇಳಬೇಕಾಗಿಲ್ಲ, ನನ್ನ ಕೈ ಕುಲುಕಿದ್ರೆ ಸಾಕು.
3: ಪುಂಡಲೀಕ ಕಿಣಿಯ ಬಳಿಗೆ ಹೋದರು. ಪುಂಡಲೀಕ ಕಿಣಿ ಅನಿವಾರ್ಯ ಅನ್ನೋ ಹಾಗೆ ಎದ್ದು ನಿಂತು ಚಂದ್ರಕಾಂತ ಶರ್ಮಾ ನೀಡಿದ ಹಸ್ತವನ್ನು ಹಿಡಿದ. ಶರ್ಮಾ ಆತನ ಕೈ ಕುಲುಕಿದ್ರು. ಅನಂತರ ಕುಳಿತುಕೊಂಡು ದೇವದಾಸ್ ಕಿಣಿಯ ಕಡೆಗೆ ತಿರುಗಿ,
0: ನಿಮ್ಮ ಶ್ರೀಮಂತಿಕೆ ಬಹಳ ದೊಡ್ಡದಿರಬಹುದು, ಅದನ್ನು ಕ್ಷಣಕಾಲ ಮರೆಯಲು ಕೂಡ ನಿಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನನಗೆ ಅರ್ಥ ಆಗ್ತದೆ. ಆದರೆ ನಿಮ್ಮ ಶ್ರೀಮಂತಿಕೆ ಮತ್ತು ನಿಮ್ಮ ಸ್ಥಾನಮಾನ ಎಷ್ಟು ದೊಡ್ಡದಿದ್ರೂ ಅದು ಪ್ರೀತಿಗಿಂತ ದೊಡ್ಡದಲ್ಲ.
1: ದೇವದಾಸ ಕಿಣಿ ಮೌನವಾಗಿದ್ರು. ಚಂದ್ರಕಾಂತ್ ಶರ್ಮಾ ಮತ್ತೆ ಕುಳಿತುಕೊಳ್ಳದೆ ಅಂಗರಕ್ಷಕರ ಕಡೆಗೆ ತಿರುಗಿ,
0: ನೀವಿನ್ನು ಹೋಗ್ಬೋದು, ಇನ್ನು ನನ್ನ ಜೀವಕ್ಕೆ ಅಪಾಯ ಇಲ್ಲ.
3: ಅಂಗರಕ್ಷಕರು ಶರ್ಮರಿಗೆ ಸಲ್ಯೂಟ್ ಹೊಡೆದು ಹೊರಟು ಹೋದರು.
0: ಸುಮಾ, ನಾನು ಹೋಗ್ತೇನೆ, ನಾಳೆ ಇದೇ ಹೊತ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಬರ್ತೇನೆ.
1: ಯಾರ ಪ್ರತಿಕ್ರಿಯೆಗೂ ಕಾಯದೆ ಹೊರಟು ಹೋದ ಚಂದ್ರಕಾಂತ್. ಏನೋ ಹೇಳಲು ಹೊರಟ ಸುಮನ ಅಮ್ಮನ ಧ್ವನಿ ಅವರ ಗಂಟಲಲ್ಲಿಯೇ ಉಳಿಯಿತು. ಚಂದ್ರಕಾಂತ್ ಶರ್ಮಾ ಆ ದಿನ ಹೋಟೆಲಲ್ಲಿ ಉಳಿದುಕೊಂಡು ತನ್ನ ಒಬ್ಬಿಬ್ಬರು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಿ ಮರುದಿನ ಮಧ್ಯಾಹ್ನ ಹೋಟೆಲಲ್ಲೇ ಊಟ ಮುಗಿಸಿ ದೇವದಾಸ ಕಿಣಿಯ ಮನೆಗೆ ಬಂದರು. ಬಾಗಿಲು ತೆರೆದು ಬನ್ನಿ ಅಂತ ಸ್ವಾಗತಿಸಿದ ಶಶಿಪ್ರಭಾಳ ಮುಖದಲ್ಲಿ ಒಳ್ಳೆಯ ಮುಗುಳ್ನಗೆ ಇತ್ತು. ಸುಮಾ ಮತ್ತು ಮಗು ಸುಧೀರ ಹೊರಗೆ ಬಂದರು.
0: ಸುಮಾ, ಹೋಗೋಣವಾ?
4: ಹಾ ಹಾ, ಮೊದಲು ಊಟ ಮಾಡಿ, ಹೋಗುವ ಬಗ್ಗೆ ಅನಂತರ ಮಾತಾಡಬಹುದು.
0: ಸುಮಾ, ನಿಮ್ಮಿಬ್ಬರ ಊಟ ಆಯ್ತಾ?
4: ಇಲ್ಲ.
0: ಹಾಗಾದ್ರೆ ನೀವು ಊಟ ಮಾಡಿ, ನನ್ನ ಊಟ ಹೋಟ್ಲಲ್ಲೇ ಆಯ್ತು
3: ಅಂತ ಸೋಫಾದಲ್ಲಿ ಕುಳಿತುಕೊಂಡ್ರು. ಸುಮಾ ಮತ್ತು ಮಗು ಒಳಗೆ ಹೋದ್ರು. ಸ್ವಲ್ಪ ಹೊತ್ತಿನಲ್ಲಿ ದೇವದಾಸ್ ಕಿಣಿ ಗಾಲಿ ಕುರ್ಚಿ ತಳ್ಳಿಕೊಂಡು ಕೋಣೆಯಿಂದ ಹೊರಬಂದ್ರು. ಸ್ವಲ್ಪ ಹೊತ್ತು ಸುಮ್ಮನಿದ್ದು,
5: ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ.
0: ಆದರೆ ನನಗೆ ನಿಮ್ಮ ಮೇಲೆ ಮತ್ತು ನಿಮ್ಮ ಮಗನ ಮೇಲೆ ಸಿಟ್ಟಿದೆ. ದ್ವೇಷ ಇಲ್ಲ, ಸಿಟ್ಟು ಮಾತ್ರ. ದ್ವೇಷ ಕೆಟ್ಟದು, ಸಿಟ್ಟು ಕೆಟ್ಟದಲ್ಲ.
5: ನಮಗೆ ದ್ವೇಷ ಕೂಡ ಇಲ್ಲ.
0: ಅಂದರೆ ನಮ್ಮ ರಾಷ್ಟ್ರಾಧ್ಯಕ್ಷರು ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕೈದಿಗೆ ಜೀವದಾನ ಮಾಡುವಂತೆ ನೀವು ಈಗ ನನಗೆ ಜೀವದಾನ ನೀಡಿದ್ದೀರಿ ಅಂತ ಅರ್ಥ. ಸಿಟ್ಟು ಸ್ವಲ್ಪ ಹೊತ್ತು ಇದ್ದು ಮಾಯ ಆಗಬಹುದು, ದ್ವೇಷ ಒಮ್ಮೆ ಉಂಟಾಯಿತು ಅಂತಾದರೆ ಸುಲಭದಲ್ಲಿ ಅದು ತೊಲಗುವಂಥದ್ದಲ್ಲ. ಕತ್ತಿ ಕೋವಿ ಹಿಡ್ಕೊಂಡು ಕೊಲ್ಲಲು ಮನುಷ್ಯನನ್ನು ಹುಡುಕುವುದು ದ್ವೇಷ. ಅದನ್ನು ತಡೆಯಲು ಸಾಧ್ಯ ಇರುವುದು, ತಡೆಯದಿರುವುದು ಕೂಡ ದ್ವೇಷ. ಸಿಟ್ಟು ಮತ್ತು ದ್ವೇಷ ಒಂದೇ ಅಲ್ಲ. ದ್ವೇಷ ಸಿಟ್ಟಿಲ್ಲದೆಯೂ ತಣ್ಣಗೆ ಉರಿಯುತ್ತಿರಬಹುದು. ನೀವು ದ್ವೇಷ ಇಲ್ಲ ಅಂತಂದ್ರೂ ನನ್ನ ಸಿಟ್ಟು ಪಕ್ಕನೆ ಹೋಗುವಂಥದ್ದಲ್ಲ. ಯಾಕಂದರೆ ನಿಮ್ಮ ದ್ವೇಷದಿಂದ ನನಗುಂಟಾದ ಪ್ರಾಣಭಯ ಅಂಥದ್ದು. ಪ್ರಾಣಭಯಕ್ಕಿಂತಲೂ ಹೆಚ್ಚಾಗಿ, ಛೇ, ನಾನು ಇಂಥ ಒಂದು ನಿಕೃಷ್ಟ ಪ್ರಾಣಿಯೇ. ಒಂದು ನಾಯಿ ಅಟ್ಟಿಸಿಕೊಂಡು ಬರುವಾಗ ಮೊಲ, ಅಥವಾ ಒಂದು ಹಾವು ಹಿಡಿಯಲು ಬಂದಾಗ ಇಲಿ, ಪ್ರಾಣಭಯದಿಂದ ಓಡೋ ಹಾಗೆ ಓಡುವಂತಾಯ್ತಲ್ಲ ಅನ್ನೋ ನಾಚಿಕೆ

ನನ್ನನ್ನು ಭಯಕ್ಕಿಂತ ಹೆಚ್ಚಾಗಿ ನೋಯಿಸಿತು. ನನಗಾಗಿ ಸುಮತಿಂದ ಪೆಟ್ಟುಗಳು ಅವಳನ್ನು ಎಷ್ಟು ನೋಯಿಸಿತು ಅಂತ ನಾನು ಹೇಳಲಾರೆ. ಆದರೆ ಅದು ನನಗುಂಟು ಮಾಡಿದ ನೋವನ್ನು ಕೂಡ ನಾನು ಮರೆತಿಲ್ಲ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನನ್ನು ಹಿಂಸಿಸುವ ಹಕ್ಕಿಲ್ಲ, ಪೊಲೀಸರಿಗೂ ಇಲ್ಲ, ಅಪ್ಪ ಅಮ್ಮನಿಗೂ ಇಲ್ಲ. ನನ್ನ ಮಗಳು ನಾನು ಬೇಕಾದ ಹಾಗೆ ಮಾಡ್ತೀನಿ ಅಂತ ಮಗಳಿಗೆ ಹೊಡೆಯುವ ಅಪ್ಪ, ಅಥವಾ ತಾನು ಹೊಡೆಯದೆ ಬೇರೆಯವರಿಂದ ಹೊಡೆಸುವ ಅಪ್ಪ ಯಾವ ಕ್ಷಮೆಗೂ ಅರ್ಹರಲ್ಲ. ಅವರು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಲೇಬೇಕು. ಇದನ್ನೆಲ್ಲ ನೀವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನನಗೆ ಮನವರಿಕೆ ಆದ ದಿನ ನನ್ನ ಸಿಟ್ಟು ಹೋಗಲೂಬಹುದು.

0: ಹೊಸ ಮನೆ ಕಟ್ಟಿಸಿದಾಗ ಅವರು ಮಾಡಿಕೊಂಡ ಮನೆಯವರೆಗಿನ ರಸ್ತೆಯಲ್ಲಿ ಟ್ಯಾಕ್ಸಿ ಮಾದನ ಮನೆಯ ಅಂಗಳದವರೆಗೂ ಬಂತು. ಸಾಯಂಕಾಲದ ಹೊತ್ತಾದ್ರಿಂದ ಎಲ್ಲರೂ ಮನೆಯ ಅಂಗಳದಲ್ಲಿ ಕುರ್ಚಿ ಹಾಕಿಕೊಂಡು ಕುಳಿತಿದ್ರು. ಚಂದ್ರಕಾಂತ್ ಶರ್ಮಾ, ಸುಮಾ ಮತ್ತು ಮಗು ಸುಧೀರ ಟ್ಯಾಕ್ಸಿಯಿಂದ ಇಳಿದ್ರು. ಎಲ್ಲರೂ ಎದ್ದು ನಿಂತು ಅವರನ್ನ ಸ್ವಾಗತಿಸಿದರು. ಚಂದ್ರಕಾಂತ್ ಶರ್ಮಾ ತನ್ನ ಹೆಂಡತಿ ಮತ್ತು ಮಗುವಿನ ಸಮೇತ ಬಂದು ಅಂಗಳದಲ್ಲಿ ನಿಂತು,
1: ಮಾದ, ನಾವು ಈ ರಾತ್ರಿ ಇಲ್ಲೇ ಉಳಿತೇವೆ
2: ಅಂತ ಘೋಷಿಸುವ ಶೈಲಿಯಲ್ಲಿ ಹೇಳಿದಾಗ ಮಾದನಿಗೆ ಅಪೂರ್ವವಾದ ಆನಂದ ಉಂಟಾಯಿತು. ಮಾನವ ಮುಕ್ತ ಪ್ರೀತಿಯಲ್ಲಿ ಎಂಥ ಆನಂದ ಇದೆ ಅಂತ ಮಾದನಿಗೆ ಅರ್ಥ ಆದುದು ಆ ದಿನ. ಸರ್, ನಾನು ಕಷ್ಟದಲ್ಲಿದ್ದೇನೆ ಅಂದಿದ್ರೆ ಚಂದ್ರಕಾಂತ್ ಶರ್ಮಾ ತಾನು ಕೇಳಿದಷ್ಟು ಹಣ ಕೊಡುವವರು ಅಂತ ಮಾದನಿಗೆ ಗೊತ್ತಿತ್ತು. ತಾನು ಯಾಕೆ ಕೇಳಲಿಲ್ಲ, ಅವರು ಯಾಕೆ ಕೊಡಲಿಲ್ಲ ಅಂತ ಮಾದನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಬೇಡುವುದು ಅಥವಾ ಬೇಡುವ ಸ್ಥಿತಿಗೆ ಗುರಿಯಾಗುವುದು ಒಂದು ಶಾಶ್ವತವಾದ ಗಾಯವನ್ನು ಉಂಟು ಮಾಡ್ತದೆ. ಆ ಗಾಯ ಮಾದರೂ ಕೂಡ ಉರಿ ತಗ್ಗುವಂಥದ್ದಲ್ಲ ಅಂತ ಮಾದ ಅರ್ಥ ಮಾಡಿಕೊಂಡಿದ್ದ. ಆದ್ದರಿಂದ ತನ್ನ ಪ್ರಾಣ ಹೋದರೂ ಸರಿ ಯಾರನ್ನು ಯಾವುದಕ್ಕೂ ಬೇಡೋದಿಲ್ಲ ಅಂತ ಎಂದೋ ನಿರ್ಧರಿಸಿದ್ದ ಮಾದ. ಚಂದ್ರಕಾಂತ್ ಶರ್ಮರಿಗೂ ಕೂಡ ತಕೋ ಅಂತ ಉದಾರವಾಗಿ ಹಣ ತೆಗೆದುಕೊಡುವ ಮನಸ್ಸು ಇದ್ದಿರಲಿಕ್ಕಿಲ್ಲ. ಔದಾರ್ಯವನ್ನು ಪ್ರದರ್ಶಿಸುವುದು ಕೂಡ ಕೆಟ್ಟದ್ದೇ. ಉದಾರವಾಗಿ ಕೊಟ್ಟದ್ದು ಕೂಡ ತೆಗೆದುಕೊಂಡವನ ಸ್ವಾಭಿಮಾನವನ್ನು ಕುಗ್ಗಿಸ್ತದೆ ಅನ್ನೋದು ಚಂದ್ರಕಾಂತ್ ಶರ್ಮರಿಗೆ ಗೊತ್ತಿರಬಹುದು. ಸ್ವಾಭಿಮಾನ ಹೋದರೆ ಹೋಗಲಿ, ನನಗೆ ಬದುಕಬೇಕು, ಬೇಡಿಯಾದರೂ ಬದುಕಬೇಕು ಅನ್ನುವ ಸ್ಥಿತಿ ಉಂಟಾಗ್ತಾ ಇದ್ದರೆ ಮಾದ ಬೇಡಬಹುದಾಗಿದ್ದ ಒಬ್ಬರೇ ವ್ಯಕ್ತಿ ಚಂದ್ರಕಾಂತ್ ಶರ್ಮ. ಆದರೆ ಅಂಥ ದುಸ್ಥಿತಿ ಮಾದನಿಗೆ ಉಂಟಾಗಲಿಲ್ಲ. ಒಂದು ವೇಳೆ ಹಾಗಾಗಿದ್ದರೆ ಪ್ರಪಂಚದಲ್ಲಿ ಯಾರನ್ನು ಪ್ರೀತಿಸಲು ಮಾದನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಒಮ್ಮೆ ಭಿಕ್ಷುಕನಾದ ನಂತರ ಆತನ ದೃಷ್ಟಿಯಲ್ಲಿ ಯಾರೂ ಸ್ನೇಹಿತರಾಗಿರುವುದಿಲ್ಲ. ಮಾದ ಲಾಯರ ಗುಮಾಸ್ತನಾಗದೆ ಕಾಲೇಜಿಗೆ ಹೋಗುವ ನಿರ್ಧಾರ ಮಾಡಿದರೆ ಖಂಡಿತವಾಗಿಯೂ ಭಿಕ್ಷಾಂದೇಹಿ ಅನ್ನುವ ಪರಿಸ್ಥಿತಿ ಆತನಿಗೆ ಉಂಟಾಗ್ತಾ ಇತ್ತು. ಸ್ನೇಹಿತನೊಡನೆ ಭಿಕ್ಷಾಂದೇಹಿ ಅಂದರೆ ಸ್ನೇಹಿತನ ಸುಂದರ ಪ್ರತಿಮೆ ವಿಕೃತ ಆಗ್ತದೆ. ಬಂಧುವಿನ ಮುಂದೆ ಕೈಯೊಡ್ಡುವುದಂತೂ ಆತ್ಮಹತ್ಯೆಗೆ ಸಮಾನ. ಅಂಥ ದುರ್ದೆಸೆ ತನಗೆ ಉಂಟಾಗದಿರಲಿ ಅಂತ ಮಾದ ತನ್ನ ದೇವರ ಬಳಿ ಹೇಳಿದಾಗಲೆಲ್ಲ ದೇವರು,
3: ಅದು ನೀನೇ ಮಾಡಬೇಕಾದ ನಿರ್ಧಾರ, ನೀನೇ ಉಳಿಸಿಕೊಳ್ಬೇಕಾದ.
0: ಔಪಚಾರಿಕವಾಗಿ ಮಾವ ಅನ್ನಬೇಕಾದ ದೇವದಾಸ ಕಿಣಿಯವರ ಮನೆಗೆ ಚಂದ್ರಕಾಂತ್ ಶರ್ಮಾ ಹೇಗೆ ಬಂದರು, ಹೇಗೆ ಮತ್ತು ಯಾಕೆ ಅಲ್ಲಿಂದ ಹೊರಟು ಬಂದರು ಅನ್ನೋದನ್ನು ಚಂದ್ರಕಾಂತರು ಅವರಿಗೆ ಹೇಳಿದಾಗ ಅದೊಂದು ಪುರಾಣ ಕಥೆ ಅನ್ನೋ ಹಾಗೆ ಎಲ್ಲರೂ ಆಲಿಸಿದರು. ಇಡೀ ಪ್ರಸಂಗದಲ್ಲಿ ನಿರ್ಲಿಪ್ತವಾಗಿಯೂ ಬಹುತೇಕ ಮೌನವಾಗಿಯೂ ಇದ್ದ ಸುಮಳ ವ್ಯಕ್ತಿತ್ವದ ಬಗ್ಗೆ ಮಾದನಿಗೆ ಕುತೂಹಲ ಉಂಟಾಯಿತು. ಅವಳು ಏನೂ ನಡೆದಿಲ್ಲ ಅಂತ ಆರಾಮ ಆಗಿರುವಂತೆ ತೋರಿತು ಮಾದನಿಗೆ. ಚಂದ್ರಕಾಂತ್ ಶರ್ಮಾ ಏನೇನು ನಡೆಯಿತು ಅಂತ ವಿವರಿಸ್ತಾ ಇರುವಾಗ ಅದು ತನಗೂ ಕೇಳಿಸ್ತಿದೆ ಅನ್ನೋ ಮುಖಭಾವ ಅವಳದಾಗಿತ್ತು. ವ್ಯಗ್ರತೆ, ವಿಷಾದ, ನೋವು ಏನೂ ಕಾಣಿಸಲಿಲ್ಲ. ಕೇವಲ ಪ್ರಸನ್ನತೆ ಮತ್ತು ಸ್ಥಿತಪ್ರಜ್ಞತೆ, ಅದೇ ಹಳೆಯ ರೂಪ. ಈಗಲೂ ಹಾಗೆಯೇ ತೆಳ್ಳಗೆ ಬಳುಕುವ ಚೆಲುವೆ. ಮಾದನಿಗೆ ತನ್ನ ಲಾಯರ್ ಗುಣವನ್ನು ತಡೆದುಕೊಳ್ಳಿಕ್ಕಾಗಲಿಲ್ಲ. ಮಾದ ಕೇಳಿದ,
4: ಅಲ್ಲ ಸರ್, ನೀವು ದೇವದಾಸ ಕಿಣಿಯವರಿಗೆ ಹೊರಗಿನವರು. ಹೊರಗಿನವರಾಗಿಯೇ ಉಳಿದ್ರೆ ನಿಮಗೂ ನಷ್ಟ ಆಗೋದಿಲ್ಲ, ಅವರಿಗೂ ನಷ್ಟ ಆಗೋದಿಲ್ಲ. ಆದರೆ ಅವರ ಮಗಳಿಗೆ ಹಾಗಲ್ವಲ್ಲ. ಇಡೀ ಪ್ರಕರಣದಲ್ಲಿ ಅವರು ಹೀಗೇ ಮೌನವಾಗಿಯೇ ಇದ್ರೆ.
3: ನನಗೆ ಆಡಬೇಕಾದ ಮಾತನ್ನು ಆಡಲೇಬೇಕಾಗಿತ್ತು ಮಾದ. ಮಾತಿನ ಉರಿಯ ಆರತಿ ಎತ್ತುವ ಪೂಜಾರಿ ನಾನಿರುವಾಗ ದೇವಸ್ಥಾನದಲ್ಲಿರುವ ಮೂರ್ತಿಯಂತೆ ಕುಳಿತುಕೊಳ್ಳಲು ಅವಳಿಗೇನು ಕಷ್ಟ? ಹಾಗಂತ ಸುಮನಿಗೆ ಮಾತಾಡಲು ಬರುವುದಿಲ್ಲ ಅಂತ ತಿಳ್ಕೋಬೇಡಿ. ಅವಳು ಯಾಕೆ

0: ಮೌನವಾಗಿರ್ತಾಳಂತ ಗೊತ್ತಾ? ಮಾತಿನಿಂದ ಗೆಲ್ಲಲಾಗದ್ದನ್ನು ಮೌನದಿಂದ ಗೆಲ್ಲಲು ಸಾಧ್ಯ ಇದೆ ಅನ್ನೋದೇ ಅವಳ ನಂಬಿಕೆ. ಆದರೆ ಅವಳಲ್ಲಿ ನಿಮಗೆ ಕಾಣಿಸುವ ಶಾಂತಿ, ಸಂತೃಪ್ತಿ, ಸಮಾಧಾನ ಎಲ್ಲಿಂದ ಬಂತು ಗೊತ್ತಾ? ಅವಳಮ್ಮನಿಂದ. ಮಾತೇ ಆಡದೆ ಹಾದಿ ತಪ್ಪಿದ್ದೆಲ್ಲವನ್ನು ಹಾದಿಗೆ ತರುವ ಶಕ್ತಿ ತನ್ನಮ್ಮನಿಗಿದೆ ಅಂತ ಅವಳಿಗೆ ಗೊತ್ತು. ಆದ್ರಿಂದಲೇ ಸುಮ ಒಂದು ದಿವಸ ಎಲ್ಲ ಸರಿಯಾಗ್ತದೆ ಅಂತ ಹೇಳ್ತಾ ಇರ್ತಾಳೆ.
1: ಹುಚ್ಚು ಆವೇಶದಲ್ಲಿ ನನ್ನ ಅಣ್ಣ ಚಂದ್ರಕಾಂತನನ್ನು ಮುಗಿಸಿ ಬಿಡ್ತೇನೆ ಅಂತ ಹೊರಟ. ಅವನ ಜೊತೆ ಸೇರಿದ್ದು ಮತ್ತೊಬ್ಬ ಹುಚ್ಚ, ನನ್ನ ಮಾವ ಮಾಧವ, ನನ್ನ ತಾಯಿ ತಮ್ಮ. ಶರ್ಮಾ ಜೀವಭಯದಿಂದ ಓಡ್ತಾ ಇದ್ದ ಕತೆ ನನಗೆ ಗೊತ್ತಾದದ್ದು ಚಂದ್ರಕಾಂತರಿಂದಲೇ. ನಾನು ಡೆಲ್ಲಿ ತಲುಪಿದ ಮೇಲೆ ಆದ್ರಿಂದ ನನಗೆ ಮಾಡಬೇಕಾಗಿದ್ದು ಒಂದೇ, ಬಲವಂತದ ಮದುವೆನ ತಪ್ಪಿಸ್ಕೊಳ್ಳೋದು. ಹೆದರಬೇಡ, ಏನೂ ಆಗುದಿಲ್ಲ, ನಿನಗೆ ಬಲವಂತದ ಮದುವೆ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಅಮ್ಮ ಹೇಳ್ತಾ ಇದ್ಲು. ಅಮ್ಮ ಅನ್ನೋ ದೇವರು ನನ್ನ ಜೊತೆಗಿದ್ದದ್ರಿಂದ ನನಗೆ ಅಣ್ಣನನ್ನ ಅಪ್ಪನನ್ನ ಎದುರಿಸಲು ಸಾಧ್ಯ ಆಯಿತು. ಮಗುವನ್ನು ಎದೆಗೆ ಒತ್ತಿ ಹಿಡಿದುಕೊಂಡಿದ್ರೆ ಹುಲಿ ಕೂಡ ಬಿಟ್ಟು ಹೋಗ್ಬೋದು ಅನ್ನೋದು ಅಮ್ಮನ ವಿಶ್ವಾಸ. ಇತಿಹಾಸದಲ್ಲಿ ಬರೆದಿರೋ ಅಥವಾ ಈಗ ನಡೆಯುತ್ತಿರೋ ಯುದ್ಧಗಳು ಮಾತ್ರವೇ ಯುದ್ಧಗಳಲ್ಲ, ಪ್ರತಿಯೊಬ್ಬನ ಬದುಕು ಒಂದು ಯುದ್ಧವೇ ಅಂತ ಚಂದ್ರಕಾಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಕುಟುಂಬದ್ದು ಒಂದು ಯುದ್ಧ ಅನ್ನೋದಕ್ಕೆ ಮಾದನ ಅಪ್ಪ ಅಮ್ಮನಿಂದ ಆರಂಭ ಆದ ಈ ಕುಟುಂಬದ ಕಥೆಯನ್ನು ಕೂಡ ಹೇಳ್ತಾರೆ. ಈ ಯುದ್ಧ ಕುಟುಂಬದ ಒಳಗೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇರ್ತದೆ ಅನ್ನೋದಕ್ಕೆ ನಮ್ಮ ಮನೆಯದ್ದು ಕೂಡ ಒಂದು ಉದಾಹರಣೆ ಆಗಬಹುದು. ಪ್ರಪಂಚ ಇರೋದೇ ಹೀಗೆ ಅಂದ್ಕೊಂಡ್ರೆ ಸಮಾಧಾನ ಆಗ್ತದೆ.
2: ಎಲ್ಲರೂ ಗಂಭೀರವಾಗಿ ಮೌನವಾಗಿದ್ರು. ಈ ಸತ್ಯದ ದರ್ಶನವಾಗಲಿಕ್ಕೆ ಸುಮ ಬಹಳ ಯಾತನೆ ಅನುಭವಿಸಿರಬಹುದು ಅಂತ ಮಾತನಿಗೆ ಅನ್ನಿಸ್ತು.
0: ಜೂಜ ಮದುವೆ ಆಗಿರೋ ವಿಚಾರ ಮಾದ ನನ್ಗೆ ಹೇಳಿದ್ದ. ಅದಕ್ಕೆ ಮೊದಲೇ ಮನೆ ಕಟ್ಟಿಸಿರುವ ವಿಚಾರ ಹೇಳಿದ. ಆದರೆ ಮಾದನಿಗೆ ಕೂಡ ಮದುವೆ ಆಗಿದೆ ಅನ್ನೋ ವಿಚಾರ ನನಗೊತ್ತದು ಇವತ್ತು ಇಲ್ಲಿಗೆ ಬಂದು ಮುಟ್ಟಿದ ಮೇಲೇನೆ. ನಾನು ಜೀವ ಉಳಿಸ್ಕೊಳ್ಳಲು ಓಡಿ ಬಂದಾಗ ನೀವು ನನ್ನನ್ನು ಅಡಗಿಸಿಟ್ಟ ಕ್ಷಣದಿಂದ ನಾನು ಈ ಕುಟುಂಬದ ಸದಸ್ಯನೇ ಆಗಿಬಿಟ್ಟೆ. ಯಾವುದೋ ಒಂದು ಘಟ್ಟದವರೆಗೆ ನಿಮ್ಮ ಚೂರಿ ಅನ್ನೋ ಗ್ರಾಮದ ಕಥೆಯನ್ನು ನಾನು ನಿಮ್ಮ ಬಾಯಿಂದಲೇ ಕೇಳಿದೆ. ನನಗೀಗಿರೋ ಕುತೂಹಲ ಮಾದ ದುರ್ಯೋಧನ ಮಗಳನ್ನು ವರಿಸಿದ್ದು ಹೇಗೆ ಅನ್ನೋದು.
3: ಅವ್ರ ಮಾತಿಗೆ ಎಲ್ಲರೂ ನಕ್ಕರು. ಮಾನು ಎದ್ದು ಒಳ ಹೋದ್ರು. ಮಾನನ ಜೊತೆಯಲ್ಲಿ ಜೂಜನ ಹೆಂಡತಿ ಸುಮತಿ ಕೂಡ ಒಳಗೆ ಹೋದ್ಲು.
0: ಅಮ್ಮ ಯಾಕೋದ್ರು? ಅವರಿಗೇನಾದ್ರೂ ಬೇಸರ ಇದೆಯಾ?
4: ಅವರಿಗೆ ಬೇಸರ ಇದ್ರೆ ನಾವು ಹೀಗಿರಲು ಸಾಧ್ಯವೇ? ಅಮ್ಮ ಹೋಗಿರೋದು ಚಹಾದ ವ್ಯವಸ್ಥೆ ಮಾಡಲಿಕ್ಕೆ.
2: 5 ನಿಮಿಷದಲ್ಲಿ ಒಂದು ಟ್ರೇಯಲ್ಲಿ ಚಹಾದ ಕಪ್ಗಳು, ಟ್ರೇ ಆಕಾರದ ಒಂದು ಬೆತ್ತದ ಬುಟ್ಟಿಯ ತುಂಬ ಕದಳಿಯ ಬಾಳೆಹಣ್ಣು, ಒಂದು ತಟ್ಟೆಯಲ್ಲಿ ಲಾಡು, ಇನ್ನೊಂದು ತಟ್ಟೆಯಲ್ಲಿ ಚಕ್ಕುಲಿ ತಂದಿರಿಸಿದ್ರು ಮಾನು ಮತ್ತು ಸುಮತಿ.
5: ಕೆಂಪು ಕಳವೆ, ಕೆಟಿ ಗಟ್ಟಿ ಅವರ ಕಾದಂಬರಿಯನ್ನಾಧರಿಸಿದ ಬಾನುಲಿ ಧಾರಾವಾಹಿಯ 34ನೇ ಕಂತು ಪ್ರಸಾರವಾಯಿತು. ಭಾಗವಹಿಸಿದ ಕಲಾವಿದರು: ನಿರೂಪಕಿ ಎಸ್ ಉಷಾಲತಾ, ಗೌರಿ ಮಮತಾ, ಮಾದ ಕೃಷ್ಣಮೋಹನ ತಲೆಂಗಳ, ಚಂದ್ರಕಾಂತ ಶರ್ಮ, ಸುನೀಲ್ ಬಿಸಿರೋಡ್, ಸುವಾಸಿನಿ ಕಾವ್ಯವಾಣಿ ಕೊಡಗು, ಶಶಿಪ್ರಭಾ ರೇವತಿ ನಾಡಗೀರ್, ಸುಮಾ ಭ್ರಮರಿ ಶಿವಪ್ರಕಾಶ್, ದೇವದಾಸ ಕಿಣಿ ಟಿ ಕೃಷ್ಣಮೂರ್ತಿ, ಪುಂಡಲೀಕ ಕಿಣಿ ರಾಜೇಂದ್ರ ಕಲ್ಬಾವಿ, ದೇವರು ಚಂದ್ರಹಾಸ ಉಳ್ಳಾಲ.
6: ಕನ್ನಡ ಮಣ್ಣಿನ ಸಿರಿಗಂಧ ಮನೆ ಮನೆ ತುಂಬಿ.
5: ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜನೆ ರಫೀಕ್ ಖಾನ್, ಹಾಡಿದವರು ಶೈನಿ ಪಿರೇರಾ, ನಿರ್ಮಾಣ ನೆರವು ದೀಪಾ ಪಾವಂಜೆ ಮತ್ತು ಗೀತಾ ಉದಯಭಟ್. ಬಾನುಲಿ ರೂಪಾಂತರ, ನಿರೂಪಣೆ ಹಾಗೂ ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಎರಡನೆಯ ಭಾಗ ವಿಕ್ರಮಾದಿತ್ಯ ವಿಜಯ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
2: ಬಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿಯುತ್ತದೆ ಎನ್ನುವ ಮಾತುಂಟು. ನನ್ನ ಗ್ರಹಚಾರವೇ ಸರಿ ಇಲ್ಲದಕ್ಕೆ ಯಾರನ್ನು ದೂರಿ ಏನು ಪ್ರಯೋಜನ? ಇಲ್ಲಿ ದುಷ್ಟಶಾಸನ ನಡೆಯುತ್ತದೋ ಅಲ್ಲಿ ನ್ಯಾಯ ದೇವತೆಯ ಅಸ್ತಿತ್ವೇ ಇಲ್ಲ ಅಂತ ಲೆಕ್ಕ. ರಾಜನಾದವನು ರಾಕ್ಷಸನ ಹಾಗೆ ವರ್ತಿಸಿದರೆ, ಮಂತ್ರಿಗಳು ವ್ಯಾಘ್ರನಂತಾದರೆ, ಉಳಿದ ಜನ ಸಮುದಾಯ ಶ್ವಾನದಂತೆ ವರ್ತಿಸಿದರೆ ಬದುಕುವುದಕ್ಕಾದರೂ ದಾರಿ ಉಂಟೆ?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
3: ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10:00 ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತಗೊಳ್ಳಿ ಮಕ್ಕಳೇ, 2211999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10:00. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಫಿರ್ ಭಿ ದಿಲ್ ಹೇ ಹಿಂದೂಸ್ತಾನಿ ಚಿತ್ರದ ಗೀತೆ. ಹಾಡಿದ್ದಾರೆ ಅಭಿಜೀತ್ ಮತ್ತು ಅಲ್ಕಾ ಯಾಜ್ಞಿಕ್. ರಚನೆ ಜಾವೇದ್ ಅಖ್ತರ್, ಸಂಗೀತ ಜತಿನ್ ಲಲಿತ್.

ಕೇಳಿ ಬಾದ್ಶಾ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

0: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ,
2: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
1: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
0: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
0: RBI ಹೇಳುತ್ತೆ
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಚಲ್ತೆ ಚಲ್ತೆ ಚಿತ್ರದ ಗೀತೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ದಿಲ್ ಕ್ಯಾ ಕರೆ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ, ಆನಂದ್ ಬಕ್ಷಿಯವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ.

0: कार्यक्रम को विराम देने की आज्ञा चाहेंगे। तो अपने मित्र अजीत
1: और विमलेश को कल तक के लिए आज्ञा दीजिए। नमस्कार।
2: उमंग उमंग उमंग उमंग।
3: CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಕೇಳುಗರೆ, ಈಗ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಹೃದಯರಾಗ.

0: ಕೇಳುಗರೆ, ಯಾವುದೇ ಸಂತೋಷದ ಕಾರ್ಯಕ್ರಮವಿರಲಿ, ಅದು ಮದುವೆ ಆಗಿರ್ಬೋದು, ಹುಟ್ಟಿದ ಹಬ್ಬ ಆಗಿರ್ಬೋದು, ನಿಶ್ಚಿತಾರ್ಥ, ಮೆಹೆಂದಿ, ಹಲ್ದಿ, ಸಂಗೀತ್ ಮುಂತಾದ ಸಮಾರಂಭಗಳಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ಇರುತ್ತೆ. ಅದಕ್ಕೊಂದು ಸ್ಟೇಜ್ ಇರುತ್ತೆ, ಮ್ಯೂಸಿಕ್ ಸೆಟ್, ಮೈಕ್ ಎಲ್ಲ ಇರುತ್ತೆ. ಜೊತೆಗೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅಂತ ಒಬ್ಬರು ನಿರೂಪಕರು ಕೂಡ ಇರ್ತಾರೆ. ನೀಟಾಗಿ ಜುಬ್ಬಾ ಪೈಜಾಮ ಧರಿಸಿ, ಇಲ್ಲ ಸೂಟ್ ಹಾಕ್ಕೊಂಡು, ಟೈ ಕಟ್ಕೊಂಡು, ಕೈಯಲ್ಲಿ ಮೈಕ್ ಹಿಡ್ಕೊಂಡು ಸ್ಟೇಜ್ ಇಡೀ ನಡೆದಾಡ್ತಾ ಇರೋದನ್ನು ನೋಡೋದೇ ಒಂದು ಚಂದ. ಆದರೆ ಅವರಾಡುವ ಹಾಸ್ಯ ಮಿಶ್ರಿತ ಮಾತುಗಳು, ಸಮಾರಂಭಕ್ಕೆ ಬಂದ ಆಹ್ವಾನಿತರನ್ನು ಪುಟ್ಟ ಪುಟ್ಟ ಮನರಂಜನಾ ಆಟಗಳಲ್ಲಿ ಆಡಿಸೋದನ್ನು ನೋಡಲಿಕ್ಕೆ ಇನ್ನೂ ಚಂದ. ಅಂತಹ ಆಟಗಳಲ್ಲಿ ಭಾಗವಹಿಸೋದು ಅಂದರೆ ಮತ್ತಷ್ಟು ಚಂದ ಅಲ್ವಾ? ಸರಿ ಕೇಳುಗರೆ, ಇವತ್ತಿನ ಹೃದಯರಾಗ ಕಾರ್ಯಕ್ರಮದ ವಿಷಯವೂ ಅದೇ. ಸಂತೋಷದ ಸಮಾರಂಭಗಳಲ್ಲಿ ನೀವು ಆಹ್ವಾನಿತರಾಗಿ ಹೋಗಿದ್ದಾಗ ನೀವು ಭಾಗವಹಿಸಿದ ಆ ಮನರಂಜನೆಯ ಆಟ ಯಾವುದು, ಅಥವಾ ಪ್ರೇಕ್ಷಕರಾಗಿ ನಿಮ್ಮನ್ನು ರಂಜಿಸಿದ ಆ ಮೋಜಿನ ಆಟ ಯಾವುದು? ಕರೆ ಮಾಡಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ತ್ರಿವೇಣಿ ಮತ್ತು ರಾಕೇಶ್ ಶೆಟ್ಟಿ. ಮೊದಲ ಕರೆಯತ್ತ ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಪುತ್ತೂರಿನ ಸರಸ್ವತಿಯವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಿಮಗೆ ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು?
1: ನನಗೆ ಇದು ದೇವದಾಸಿ ಚಿತ್ರದಿಂದ ಮೇಡಮ್. ನಾಯನ ಬಾರದಿ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್.
0: ಹ್ಮ್, ಸರಿ, ಪ್ರಸಾರ ಮಾಡುವ. ಈಗ ವಿಷಯಕ್ಕೆ ಬರೋಣ.
1: ಕೊಟ್ಟಿದ್ದೀರಿ ಮದುವೆಯಲ್ಲಿ ಹೋಗುವಾಗ ಅಲ್ಲಿ ವೇಷ ಹಾಕಿಕೊಂಡು ಹೋಗುದು. ಹೌದು ಮೇಡಮ್,
0: ವೇಷ ಹಾಕಿಕೊಂಡು ಹೋಗುದ?
1: ಜನರು ನೆರೆಕರೆಯಲ್ಲಿ ಒಂದು ಮದುವೆ ಇತ್ತು, ಅಲ್ಲಿಗೆ ನಾವು ಹೋದೆವು ಮೇಡಮ್. ಹೋಗುವಾಗ ತುಂಬಾ ಜನ ಒಟ್ಟಿಗೆ ಆಗಿ ಹೋಗುದು, ಆಗ ಒಂದು ಗಂಡ ವೇಷ ಹಾಕಿಕೊಂಡು ಹೋದದ್ದು ನಾವು.
0: ಎಂತ ವೇಷ ಹಾಕಿಕೊಂಡು ಹೋದ್ದು?
1: ಗಂಡನ ವೇಷ ಹಾಕಿಕೊಂಡು ಹೋದದ್ದು.
0: ಹೋಗುವಾಗಲೇ ಗಂಡಿನ ವೇಷ ಹಾಕೊಂಡು ಹೋಗಿದ್ರ?
1: ಹೌದು, ಗಂಡನ ವೇಷ ಹಾಕಿಕೊಂಡು ಹೋದದ್ದು. ಮುಂದೆಲ್ಲ ಉಚ್ಚಿ ಮತ್ತೆ ಸಟ್ಟೆ ಎಲ್ಲ ಹಾಕಿಕೊಂಡು ಹೋದದ್ದು ಮೇಡಮ್.
0: ಸರಿ ಸರಿ, ಮತ್ತೆ
1: ಹೋಗುವಾಗ ಅವರು ಎಂತ ಹೇಳಿದ್ರು ಮೇಡಮ್, ಇದು ಇವತ್ತು ಮೆಹಂದಿಗೆ ಬರ್ಲಿಕ್ಕಿಲ್ಲ ಅಲ್ಲ ಅಂತ ಅವರು ನೆನೆಸಿಕೊಂಡಿದ್ರು.
0: ಹ್ಮ್,
1: ಇದು ಗಂಡ ಬಂದದ್ದ ಎಂತ ಮುಖವಾಡ ಬೇರೆ ಇಟ್ಟಿದ್ದಾರೆ.
0: ಓಕೆ,
1: ಹಾಗೆ ಅವರಿಗೆ ಗುರ್ತವೇ ಸಿಕ್ಲಿಲ್ಲ ಮೇಡಮ್. ನಮ್ಮನ್ನು ಬರುವಾಗ ಎಲ್ಲ ನೀರೆಲ್ಲ ತಂದು ಕೊಟ್ರು, ಮತ್ತೆ ಅವರಿಗೆ ಚಿತ್ರ ಆಯ್ತು. ಮತ್ತೆ ಮೆಹಂದಿಗೆ ಯಾರು ಬರೋದಿಲ್ಲಲ್ಲ ಮೇಡಮ್.
0: ಹೌದು ಹೌದು ಹೌದು,
1: ಅದಕ್ಕೆ ಇವರಿಗೆ ಚಿತ್ರ ಆಯ್ತು ಎಂತ ವಿಷಯ ಅಂತ. ಹೋಗಿ ನೆಗಡಬೇಡಿ, ಯಾರು ನೆಗಡಬೇಡಿ ಅಂತ ಹೇಳಿಕೊಂಡು ಹೋದೆವು. ಆದ್ರೆ ನೆಗಡಿಕೆ ಬರ್ತದೆ ಮೇಡಮ್.
0: ಹೌದೌದು, ಮುಖ ನೋಡೋಗ್ಲೇ ನಗ್ಲಿಕ್ಕೆ ಬರುತ್ತೆ.
1: ಬಂದ್ರು ಆಚೆಗೆ ಮುಖ ಆಚೆ ಎಲ್ಲ ಹೋಗುದು ಮೇಡಮ್. ಹೋಗಿ ಮತ್ತೆ ಕೂತ್ಕೊಂಡ್ರು ಚಾರಿನಲ್ಲಿ ಎಲ್ಲ ಕೂತ್ಕೊಂಡು ಸರ್ಬತ್ತು ಕೊಡುವಾಗ ಇವರು ಎಂತ ಮಾಡಿದ್ರು, ಈ ತೋಪನ್ ತೆಗಿಬೇಡಿ ಅಂತ ಹೇಳಿದ್ದೇವೆ. ಈ ತೋಪನ್ ಎಲ್ಲ ಹಾಗೆ ಇತ್ತು, ಕೂತ್ಕೊಂಡಿದ್ರು. ಅವರಿಗೆ ನಗಡ್ಲಿಕ್ಕೆ ಬರ್ತದಂತೆ. ಅವ್ರು ಮೆಲ್ಲ ಕುಜು ಕುಜು ಅಂತ ಹೇಳಿದ್ರು.
0: ಸರಿ, ಸಿಕ್ಕಿ ಬಿದ್ರೆ ಹೇಗೆ ಮತ್ತೆ?
1: ಹಾಗೆ ಹೇಳುವಾಗ ನೀವು ನಗಡ್ಬೇಡಿ ಅಂತ ಹಿಂದಿನಿಂದ ಹೇಳಿದ್ರು. ಅವರೆಲ್ಲ ಹೆಣ್ಣಿನ ಕಡೆ ಅವ್ರ ಆಚೆಗೆ ಹೋಗಿದ್ರಲ್ಲ, ಹಾಗೆ ಮತ್ತೆ ಬಂದ್ರು ಮೇಡಮ್. ಬಂದು ತುಂಬಾ ಹೊತ್ತು ಸಭೆ ಎಲ್ಲ ತುಂಬಾ ಆದ ಮೇಲೆ ಇದು ಇವರು ಆಚೆಗೆ ಹೋದ್ರು, ಕೋಣೆಗೆ ಹೋಗುವ ಅಂತ. ಕೋಣೆಗೆ ಹೋಗಿ ಇವರನ್ನು ಗಂಡನ ಕಡೆಯವರಲ್ಲ ಅಂತ ಹೇಳಿ ಇವರಿಗೆ ತುಂಬಾ ಎಲ್ಲ ಸಿಂಗಾರ ಎಲ್ಲ ಇದು ಮಾಡಿದ್ರು. ಮಾಡಿ ಗಂಡು ಬಂತು ಅಂತ ಹೇಳಿ ಇವರು ಹೆಂಡತಿ ಇವಳನ್ನು ಮದುಮಗಳನ್ನು ಕೊಂಡೋಗಿ ಹೋದ್ರು ಅಲ್ಲಿಗೆ.

0: ಓಕೆ,
1: ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗುವಾಗ ಸೋಪನ್ನೆಲ್ಲ ತೆಗೆಯುವಾಗ
0: ಗೊತ್ತಾದ್ದು.
1: ಗಂಧ
0: ಓ,
1: ಹುಡುಗರು
0: ತುಂಬ ಚೆನ್ನಾಗಿತ್ತು ನೀವು ವಿವರಿಸಿದ ರೀತಿ.
1: ಹೆಣ್ಣು ಹುಡುಗಿ ಅಲ್ಲ,
0: ಹೌದು ಹೌದು ಹೌದು
1: ಸಂತೋಷ ಹಾಕಿದ್ದು ಹುಡುಗಿ ಆಯ್ತಲ್ಲ ಮೇಡಮ್,
0: ಹೌದು ಹೌದು ಹೌದು
1: ಅದಕ್ಕೆ ತುಂಬಾ ನಗಾಡಿದ್ರು ಮೇಡಮ್ ಅದನ್ನು
0: ಹೌದು
1: ನೋಡಿ.
0: ಹೌದು, ಸಂತೋಷದ
1: ಮತ್ತೆ
0: ಸಮಾರಂಭದಲ್ಲಿ
1: ಹಾಗೆ
0: ಹೊಟ್ಟೆ
1: ನೋಡಿ
0: ತುಂಬ
1: ಅದನ್ನು,
0: ನಕ್ಕಾಗಾಯ್ತು
1: ಹೆಣ್ಣು
0: ಅಲ್ವಾ?
1: ಮಕ್ಕಳು ಗಂಡ ಏಷ ಹಾಕಿದ್ರೆ ಹೆಣ್ಣು ಗಂಡಂತವೇ ಕಾಣ್ತಾರೆ ಕೆಲವರು.
0: ಹೌದು ಹೌದು ಹೌದು
1: ಹೌದು ಮೇಡಮ್, ಅದು ತುಂಬಾ ಆಸೆ ಆಗಿದೆ, ಅದನ್ನು ತುಂಬಾ ನೆಗೆದುಕೊಂಡ್ವಿ. ಓ ದೇವ, ನಾವು ನೆನೆಸಿದ್ದು ಗಂಡೇ ಬಂದದ್ದು ಅಂತ ನೆನೆಸಿದ್ದೇವೆ.
0: ಇದೊಂದು ನಿಮಗೆ ಮರೆಯಲಾರದ ಒಂದು ಘಟನೆ ಅಂತ ಹೇಳ್ಬೋದಲ್ವಾ ಸರಸ್ವತಿ ಅವರೇ? ಈಗ ನಿಮ್ಮ ಹಾಡು ಪ್ರಸಾರವಾಗ್ತಿದೆ, ಕೇಳಿ ಆನಂದಿಸಿ.

0: ಹಲೋ ಹಲೋ ಹಲೋ
1: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ಫ್ಲಾಯ್ಡ್ ಮೇಡಮ್. ಕಿನ್ನಿಗೋಳಿಯಿಂದ ಫ್ಲಾಯ್ಡ್ ಮಾತನಾಡೋದು.
0: ಫ್ಲಾಯ್ಡ್ ಅವರು ಕಿನ್ನಿಗೋಳಿಯಿಂದ. ನಮಸ್ತೆ ಸರ್. ನಮಸ್ತೆ
1: ನಮಸ್ತೆ.
0: ನಿಮಗೆ ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು?

0: ಮುಂಗಾರು ಮಳೆಯಿಂದ ಅನಿಸುತ್ತಿದೆ ಯಾಕೆ.
1: ಓಕೆ, ಆ ಹಾಡನ್ನು ಪ್ಲೇ ಮಾಡಬೇಕು, ಅನಿಸುತ್ತಿದೆ ಯಾಕೋ ಇಂದು ಅಂತ ಅಲ್ವಾ. ನೀವು ಹಲವಾರು ಪತ್ರಗಳನ್ನು ಬರಿತಾ ಇದ್ರಿ ಮೊದಲಿಗೆ, ಮತ್ತೆ ಎಸ್ ಎಂ ಎಸ್ ಮೆಲಡೀಸ್ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಿದ್ದೀರಿ, ಇವತ್ತು ಕರೆ ಮೊದಲ ಬಾರಿಗೆ ಸಿಕ್ಕಿದ್ದ ಅಂತ ಅಲ್ವಾ?
0: ಇಲ್ಲ ಮೇಡಮ್, ಇದಕ್ಕಿಂತ ಮುಂಚೆ ಮಾಡಿದ್ದೆ.
1: ಹೌದಾ?
0: ಬಂದಿದ್ದೆ.
1: ಓಹೋ,
0: ಹೌದು ಮೇಡಮ್.
1: ಓಕೆ ಫ್ಲಾಯ್ಡ್ ಅವರೇ,
0: ತುಂಬಾ ಓಕೆ.
1: ಇಲ್ಲಿ ನಿಲಯಕ್ಕೆ ನೀವು ಭೇಟಿ ಕೊಟ್ಟಿದ್ರಾ?
0: ಹೌದು ಮೇಡಮ್, ನಿನ್ನೆ.
1: ಓಹೋ, ಸರಿ.
0: ಓಕೆ
1: ಓಕೆ, ಖುಷಿ ಆಯಿತು ಕೇಳಿ. ಮತ್ತೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ, ಗೊತ್ತಾಗಿದೆಯಲ್ಲ ಇವತ್ತಿನ ವಿಷಯ ಏನು ಅಂತ.
0: ಹೌದು ಮೇಡಮ್.
1: ಮಾತಾಡಿ ಫ್ಲಾಯ್ಡ್ ಅವರೇ.
0: ನಾನು ಕಾಲೇಜ್ ಟೈಮಲ್ಲಿ ಇರುವಾಗ ಮೇಡಮ್, ಅಂದ್ರೆ ನಾವು ಇದು ಚತ್ಮಾಷ್ ಇರುತ್ತಲ್ಲ.
1: ಹೌದು.
0: ಆ ಟೈಮಲ್ಲಿ ನಮ್ಗೆ ಗೊತ್ತಾಗದೆ ಇರುವಾಗ ನಾನು ಒಂದು ಇದು ಮಾಡಿದ್ದೆ, ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ ಚತ್ಮಾಷ ಟೈಮಲ್ಲಿ. ಆಗ ನಮ್ಗೆ ಗೊತ್ತಾಗ್ಲಿಲ್ಲ ಅದು ರಿಯಲ್ ಅಂತ.
1: ಆ
0: ನಂತರ ಅದು ನೋಡುವಾಗ ನಮ್ಗೆ ಕನ್ಫ್ಯೂಸ್ ಆಗಿ ಎಲ್ಲರೂ ಕನ್ಫ್ಯೂಸ್ ಮಾಡಿದ್ದಾರೆ.
1: ಏನಾಗಿತ್ತು ಕನ್ಫ್ಯೂಷನ್ ಆಗಿ
0: ಅಂದ್ರೆ, ನಾವು ಹೇಳಿದ್ದು ಬೇರೆ ರೀತಿಯಲ್ಲಿ, ಮಾಡಿದ್ದು ಬೇರೆ ನಾಯಿ.
1: ಓಹೋಹೋ, ಇವತ್ತಿನ ವಿಷಯ ಏನು ಗೊತ್ತಾ ಫ್ಲಾಯ್ಡ್ ಅವರೇ, ಈಗ ಮದುವೆ ಮತ್ತೆ ಎಂಗೇಜ್ಮೆಂಟ್ ಹುಟ್ಟಿದ ಹಬ್ಬಕ್ಕೆಲ್ಲ ಹೋಗಿರುವಲ್ಲಿ ಒಂದು ಪುಟ್ಟ ವೇದಿಕೆ ಇರುತ್ತೆ, ಅಲ್ಲಿ ಒಬ್ರು ನಿರೂಪಕರು ಇರ್ತಾರೆ, ಅವ್ರು ಏನೆಲ್ಲ ಸುಮಾರು ಮನರಂಜನಾ ಆಟಗಳನ್ನ ಆಡಿಸ್ತಾ ಇರ್ತಾರೆ, ಅಂಥದ್ರಲ್ಲಿ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ದಾಗ್ಲಿ, ಭಾಗವಹಿಸಿದ್ದಾಗ್ಲಿ, ಅಥವಾ ನೋಡಿದ್ದು ಆಗಿರ್ಬೋದು, ಅದ್ರ ಬಗ್ಗೆ ಹೇಳಬೇಕಿತ್ತು ಇವತ್ತಿನ ವಿಷಯದ ತಿರಳ ಅದು ಇವತ್ತಿದ್ದು.
0: ಓಕೆ. ಓಕೆ, ಆ ತರದ್ದು ಈಗ ಯಾವ್ದು ಹೇಳಿಕೆ ನಿಮ್ಗೆ? ನಂಗೆ ಯಾವ್ದು ಐಡಿಯಾ ಇಲ್ಲ ಮೇಡಮ್.
1: ತೊಂದ್ರೆ ಇಲ್ಲ, ನಿಮ್ಮ ಒಂದು ಈ ಒಂದು ಚದ್ಮವೇಷದ ಒಂದು ಅನುಭವವನ್ನು ಹಂಚಿಕೊಂಡ್ರಲ್ಲ, ಸಂತೋಷ ಆಯ್ತು ಕೇಳಿ.
0: ಓಕೆ ಓಕೆ,
1: ಈಗ ನಿಮ್ಮಿಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೇವೆ ಫ್ಲಾಯ್ಡ್ ಅವರೇ, ಕೇಳಿ ಆನಂದಿಸಿ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು.

0: ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ. ನಾನು ಕುಂದಾಪುರದಿಂದ ಸುನಿಲ್ ಹಳೇಪೈದ.
0: ಹಾಂ, ಗೊತ್ತಾಯಿತು, ನಿಮ್ಮ ಸ್ವರ ಕೇಳೋಗಳೇ ಗೊತ್ತಾಯಿತು.
1: ಓಕೆ ಮ್ಯಾಮ್.
0: ಇವತ್ತು ವರ್ಕ್ ಫ್ರಮ್ ಹೋಮ್ ಇಲ್ವಾ?
1: ಇವತ್ತು ಇದೆ ಇದೆ
0: ಹಾಂ, ಇದು ಕಾಲ್ ಮಾಡಿ ಮತ್ತೆ ಮಾಡುವ ಅಂತ ಇದ್ದೀರಾ? ಹ್ಞೂ ಸರಿ. ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ನಿಮಗೆ?
1: ಮಾನಸ ಸರೋವರದಲ್ಲಿ ಮಾನಸ ಸರೋವರ.
0: ಓಹೋ, ಟೈಟಲ್ ಸಾಂಗೆ ಬೇಕು ನಿಮಗೆ ಅಲ್ವಾ?
1: ಹೌದೌದು.
0: ಸರಿ, ಇವತ್ತಿನ ವಿಷಯಕ್ಕೆ ಬರೋಣ. ಚುಟುಕಾಗಿ ಹೇಳಿ.
1: ನಾನು ಮೆಹಂದಿಯಲ್ಲಿ ಜಾಸ್ತಿಯಾಗಿ ಮ್ಯೂಸಿಕ್ ಚೇರು, ಅಂತ್ಯಾಕ್ಷರಿ, ಅದರೆಲ್ಲ ಭಾಗವಹಿಸಿದೆ.
0: ಮ್ಯೂಸಿಕ್ ಚೇರ್ ಅಲ್ಲಿ ಭಾಗವಹಿಸಿದ್ದೀರಾ?
1: ಹೌದೌದು.
0: ಏನು ಅದರ ಬಗ್ಗೆ ಹೇಳ್ತೀರಾ?
1: ಜೋಕ್ ಆಗಿತ್ತು.
0: ಹಾಂ ಹೇಳಿ, ಏನು ಜೋಕ್ ಆಗಿತ್ತು?
1: ಅದೇ, ಅದು ಎಲ್ಲರೂ ಮ್ಯೂಸಿಕ್ ಆನ್ ಆದ ಕೂಡ ತಿರುಗಿ ಮ್ಯೂಸಿಕ್ ಆಫ್ ಆದ ಕೂಡ ರಪ್ಪ ಅಂತ ಕುತ್ಕೊಳ್ಬೇಕಲ್ಲ.
0: ಹೌದು.
1: ಅದರಲ್ಲಿ ನಾನು ಕುತ್ಕೊಳ್ಳೋಕೆ ಹೋದಾಗ ನಮ್ಮ ಅಮ್ಮನ ತಂಗಿ ರಪ್ಪ ಕುರ್ಚಿನ ಎರೆದ್ಬಿಟ್ಟು ಅವ್ರು ಕುತ್ಕೊಂಡಿದ್ರು.
0: ಅಷ್ಟೊತ್ತಿಗೆ ನೀವು ಕೂರ್ಲಿಕ್ಕೆ ಹೋಗಿ ನೀವು ಬಿದ್ರ ಕೆಳಗೆ?
1: ನಾನು ನೆಲಕ್ಕೆ ಬಿದ್ದೆ.
0: ಓ, ಅಂತ ನೆಲದಲ್ಲಾದ್ರೂ ಕೂತ್ರಿ ನೀವು ಚೇರ್ ಬದಲು ಅಲ್ವಾ?
1: ಹೌದು, ನೆಲದಲ್ಲಿ ಕುಳಿಸ್ಬಿಟ್ರು.
0: ಓಕೆ, ಅದೊಂದು ಚೆನ್ನಾಗಿತ್ತಲ್ವಾ ಘಟನೆ? ಅಂತೂ ಕೊನೆಗೆ ಯಾರು ವಿನ್ನರ್ ಆದದ್ದು? ಯಾರು
1: ವಿನ್ನರ್ ಆದ್ರು ಅಂದ್ರೆ ಸ್ವಲ್ಪ ಏಜ್ ಆದರು, ಎಲ್ಲ ಬಿಟ್ಕೊಟ್ರು.
0: ಹೌದಾ? ಆದ್ರೆ ಕುರ್ಚಿ ಎಳೆದು ಕೂರುದು ಮೋಸ ಅಲ್ವಾ ಸುನಿಲ್ ಅವ್ರೆ? ಅಲ್ಲ, ಕುರ್ಚಿ ಎಳೆದು ಕೂರುದು ಮೋಸ ಅಲ್ವಾ? ಕುರ್ಚಿಯನ್ನು ಎಳೆದು ಕೂರುದು, ಅದು ಇದ್ದಲ್ಲಿಗೆ ಹೋಗಿ ಕೂರ್ಬೇಕು ತಾನೆ ನಾವು?
1: ನಾನು ಅನ್ಕೊಂಡಿಲ್ಲ ನಮ್ ಹೇಳಿದಳೆ ಅಂತ, ಅವಳು ಎಳೆದು ಬಿಟ್ಟಳು
0: ಅಂತ ನಿಮ್ಮನ್ನ ಬೀಳ್ಸಿದ್ರು ಅಲ್ವಾ?
1: ಹೌದು.
0: ಓಕೆ, ತುಂಬಾ ಖುಷಿ ಆಯ್ತು ಸುನಿಲ್ ಅವರೇ ನಿಮ್ಮ ಈ ಒಂದು ಘಟನೆ ಕೇಳಿ.
1: ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು ನಿಮಗೂ ಕೂಡ. ನಿಮ್ಮ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇವೆ.
1: ಓಕೆ ಓಕೆ ಮ್ಯಾಮ್, ಕೃತಜ್ಞತೆಗಳು.

ಕುಂದಾಪುರದ ಸುನಿಲ್ ಅವರು ಅನುಭವಿಸಿದ ಮ್ಯೂಸಿಕಲ್ ಚೇರ್ ಆಟದ ಬಗ್ಗೆ ಹೇಳಿ ನಮ್ಮನ್ನು ಸಿಕ್ಕಾಬಟ್ಟೆ ನಗಿಸಿದ್ರು. ಈಗ ಮುಂದಿನ ಕರೆ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣ. ಹಲೋ,

0: ಎಲ್ಲಿ
1: ಇಲ್ಲ ಮೇಡಮ್,
0: ಹೋಗ್ಬಿಟ್ಟಿದ್ರಿ?
1: ಕೇಳ್ತಾನೆ ಇರ್ತೇನೆ. ಆದರೆ ನಮ್ಮದು ಕೂಡ ಮದುವೆ ಆಯಿತು ಮೇಡಮ್, ಮೊನ್ನೆ ಏಪ್ರಿಲ್
0: ಹೌದಾ?
1: 26.
0: ಶುಭಾಶಯಗಳು. ಯಾವಾಗಾಯಿತು?
1: ಏಪ್ರಿಲ್ 26 ಮೇಡಮ್.
0: ಓಹೋ, ಸರಿ ಸರಿ. ಹಾಗಾದರೆ ನಿಮಗೆ ಈ ಟಾಪಿಕ್
1: ಹಾಂ
0: ಬಗ್ಗೆ ಮಾತಾಡಲಿಕ್ಕೆ ವಿಷಯಗಳು ತುಂಬ ಇರ್ಬೋದಲ್ವಾ?
1: ಹಾಂ ಮೇಡಮ್, ಹೌದು ನಮ್ಮ
0: ಹಾಂ,
1: ಹಾಗೇನೆ.
0: ಇವತ್ತು ಯಾವ
1: ನಿಮ್ಮೆಲ್ಲ
0: ಚಿತ್ರದ ಯಾವ
1: ಧನ್ಯವಾದಗಳು
0: ಗೀತೆ
1: ಮೇಡಮ್,
0: ಬೇಕಿತ್ತು ಅಂತ
1: ಎಲ್ಲರ
0: ಒಮ್ಮೆ
1: ಕೂಡ
0: ಹೇಳಿಬಿಡಿ.
1: ವಿಶ್ವಾಸ
0: ಯಾವ
1: ಇದೆ.
0: ಚಿತ್ರ?
1: ಧನ್ಯವಾದ.
0: ಹಾಂ, ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ನಿಮಗೆ ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಸರ್?
1: ಮೇಡಮ್, ಕ್ರೇಜ್ ಸ್ಟಾರ್ ಡಾಕ್ಟರ್ ವೀರಭೀಚಂದ್ರನ್ ಅವರು ಕಲಾವಿದ ಚಿತ್ರದಿಂದ ಹೂವಾ ರೋಜ್ ಹೂವಾ ಅಂತಿದೆ
0: ಹ್ಮ್, ಸರಿ, ಪ್ರಸಾರ
1: ಮೇಡಮ್.
0: ಮಾಡೋಣ.
1: ನಮ್ದು ಮದ್ವೆ ಮನೆ 26 ಏಪ್ರಿಲ್ ಆದಾಗ, ಅದ್ರಲ್ಲಿ ನಂಗೆ ನಿರೀಕ್ಷೆನೆ ಇರಲಿಲ್ಲ. ಬಟ್ ನಮ್ಮ ಸ್ನೇಹಿತರದ ಎಲ್ಲ ಆಕಾಶವಾಣಿ ಬಳಗ ದೊಡ್ಡದಿದೆ, ಎಲ್ಲರೂ ಬಂದಿದ್ರು, ಅವರಿಗೂ ಧನ್ಯವಾದ. ಹಾಗೇನೆ ಆ ಒಂದು ಸ್ನೇಹಿತರದಲ್ಲಿ ನಮ್ಮ ಇನ್ನೊಬ್ಬರು ಸ್ನೇಹಿತರದ ಆರ್ಕೆಸ್ಟ್ರಾ ಇದೆ ಮೇಡಮ್.
0: ಹ್ಮ್,
1: ನಾನೇ ನಿರೀಕ್ಷಿರಲಿಲ್ಲ, ನಾನು ಹೂ ಕೂಡ ಮಾಡಿರಲಿಲ್ಲ.
0: ಓಹೋ,
1: ಅವರೇ ಬಂದ್ಬಿಟ್ಟು ಆ ಆರ್ಕೆಸ್ಟ್ರಾ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ತಂದ್ಬಿಟ್ಟು ಸೌಂಡ್ ಬಾಕ್ಸ್ ಎಲ್ಲ ತಂದು ಅವ್ರ ಆರ್ಕೆಸ್ಟ್ರಾ ಅದ್ದೂರಿಯಾಗಿ ಮಾಡಿದ್ರು.
0: ಓ, ನಿಮಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ರು ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಮದುವೆ ಸಮಾರಂಭದಲ್ಲಿ
1: ಹೌದು
0: ಅಲ್ವಾ?
1: ಮೇಡಮ್, ಹೌದು. ನನಗೆ ನಿಜವಾಗ್ಲೂ ಅವೆಲ್ಲ ಡೇಸ್ ಎಲ್ಲ ಆಗ್ತಾ ಇದ್ರು, ನನಗೇನೋ ಗೊತ್ತಿರಲಿಲ್ಲ. ಬಟ್ ಏನೋ ಮದುವೆ ಸಿದ್ಧತೆ ಕೊಟ್ಟಿರ್ತೀವಲ್ಲ ಅವ್ರಿಗೆಲ್ಲ,
0: ಹ್ಮ್,
1: ಗುತ್ತಿಗೆ ಆಧಾರದಲ್ಲಿ ಅವ್ರು ಏನೋ ಮಾಡ್ತಾ ಇರ್ಬೋದು ಅಲ್ಲಿ ಏನೋ ಇಡ್ಲಿಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಅವೆಲ್ಲ ಸ್ಟೇಜಿಗೆ ಮದುಮಕ್ಕಳು ಸ್ಟೇಜಿಗೆ ಬಂದ ಮೇಲೆ ಗೊತ್ತಾಯ್ತು ಆರ್ಕೆಸ್ಟ್ರಾ ನ ಫ್ರೆಂಡ್ ಮಾಡಿದಾನಂತೇಳಿ.
0: ಓಹ್, ಸರಿ ಸರಿ. ನೋಡಿ, ಇದು ಒಂದು ಅವಿಸ್ಮರಣೀಯವಾಗಿ ಉಳಿಯಲಿದೆ ನಿಮ್ಮ ಜೀವನದಲ್ಲಿ ಅಲ್ವಾ ಈ ಒಂದು ಘಟನೆ?
1: ಖಂಡಿತ ಮೇಡಮ್, ಖಂಡಿತ. ಅದೇ ರೀತಿ ನಾನು ಹೇಗೆ ಈ ಆಕಾಶವಾಣಿ ಕರ್ನಾಟಕ ರಾಜ್ಯದಂತ ಕರೆ ಮಾಡಿ ಕೇಳ್ತಾ ಇರ್ತಾನೆ, ಅದೇ ರೀತಿಯಾಗಿ ಕೆಲವು ನಮ್ಮ ಆಕಾಶವಾಣಿ ನಿರೂಪಕರಾದರೂ ಸಹ ನನಗೆ ತುಂಬಾ ಅಕ್ಕ ತಂಗಿಯರಿಗಿಂತ ಅಕ್ಕಂದ್ರಿಗಿಂತ ತುಂಬಾ ಹೆಚ್ಚಿನ ಪ್ರೀತಿ ಕೊಟ್ಟು ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿದ್ದಾರೆ ನಿರೂಪಕರು. ಅವರು ಕೂಡ
0: ಹೌದೌದು,
1: ಅಲ್ಲಿ ಬಂದು ಹಾಡನ್ನಾಡಿದ್ರು, ನನಗೋಸ್ಕರ ಇನ್ನೂ ಖುಷಿ ಆಯ್ತು.
0: ಅದೇ, ಎಲ್ಲರೂ ನಾವು ಕೇಳುಗರು ಮತ್ತೆ ನಿರೂಪಕರು ಎಲ್ಲ ಒಂದು ಬಳಗವೇ ಅಲ್ವಾ ಈರಣ್ಣ ಅವರೇ?
1: ಹೌದು ಮೇಡಮ್, ಹೌದು. ಅದರಲ್ಲೇ ನಿರೂಪಣೆ ಮಾಡುವಂತವರು ಒಂದಿಷ್ಟು ಜನ ಮೇಡಮ್ ನವರು ಅಲ್ಲಿ ಹಾಡಾಡಿದ್ದು ಇನ್ನೂ ಖುಷಿ ಆಗೋಯ್ತು ನನಗೆ. ನನಗೆ ಸ್ವಂತ ಅಕ್ಕಂದ್ರೆ ಬಂದು ನನಗೆ ಒಂದು ವಿಶ್ವಾಸ ತಿಳಿಸ್ಬಿಟ್ಟು ಹಾಡಾಡಿದ್ದು. ಆಮೇಲೆ ಈಗ ನೀವೇನು ವಿಷಯ ಇಟ್ಟಿದ್ರಲ್ಲ ಮೇಡಮ್, ಈ ನಮ್ಮ ಭಾಗದಲ್ಲಿ ಈ ಮದುವೆ ಸಮಾರಂಭಗಳಲ್ಲಿ ಹೆಂಗಾಗಿರುತ್ತೆ ಅಂತಂದ್ರೆ ಮೇಡಮ್, ಈಗ ಹುಡುಗರಿಗೆ ಅಂದ್ರೆ ಮದುಮಗನಿಗೆ ಏನ್ ಈ ಸಾಮಾನುಗಳೆಲ್ಲ ಕೊಟ್ಟಿರ್ತಾರಲ್ಲ ನಮ್ಮ ವಧುವಿನ ಕಡೆಯವರು,
0: ಹೌದು
1: ಸಾಮಾನುಗಳೆಲ್ಲ ಕೊಟ್ಟಿರ್ತಾರಲ್ವಾ ನವ ಜೋಡಿಗಳಿಗೆ ಅಂತ ಹೇಳ್ಬಿಟ್ಟು. ನಾವೇ ನಿರೀಕ್ಷೆ
0: ಹೌದೌದು,
1: ಮಾಡಿರಲ್ಲ, ಬಟ್ ಅವರೇ ಕೊಟ್ಟಿರ್ತಾರೆ
0: ಕೊಡ್ತಾರೆ.
1: ಮೇಡಮ್.
0: ಹೌದು, ಹ್ಮ್,
1: ಅಲ್ಲಿ ಆ ಸಾಮಾನುಗಳನ್ನ ತೆಗೆದುಕೊಂಡು ಗಂಡಿನ ಮನೆಗೆ ಅಂದ್ರೆ ನಮ್ಮ ಮನೆಗೆ ಬರಬೇಕಾದ್ರೆ ಆ ಹುಡುಗಿಯ ಕಡೆಯಲ್ಲವರು ಮೇಡಮ್, ಅವರು
0: ಹ್ಮ್,
1: ಒಂದಿಷ್ಟು 4-5 ಜನ ಒಂದು ಹುಡುಗರು ಹುಡುಗಿಯ ತರ ವೇಷ ಹಾಕ್ತಾರೆ ಮೇಡಮ್. ಗಂಡ ಹೆಂಡತಿ ತರ ಮತ್ತು ಮಾವನ ಮಗಳು ಸೋದರ ಮಗಳ ತರ ಒಂದು ವೇಷ ಹಾಕ್ತಾರೆ
0: ಹೌದೌದು,
1: ಮೇಡಮ್.
0: ಹ್ಮ್, ಆವಾಗ ಇರೋದು
1: ಆ
0: ಗಮ್ಮತ್ತು.
1: ವೇಷ
0: ಹ್ಮ್,
1: ಹಾಕೊಂಡು ಈ ಭಜಂತ್ರನೆಲ್ಲ ಕರ್ಕೊಂಡು ಸೆನಾಯಿ ಮುಖಾಂತರ ಬಂದು ಮನೆಗೆ ಬಂದು ನಮಗೆ ಸಾಮಾನು ಒಪ್ಪಿಸ್ತಾರೆ ಮೇಡಮ್.
0: ಓಕೆ ಓಕೆ, ಆ ಗಿಫ್ಟ್
1: ಅದು
0: ಸಿಕ್ಕಿದ್ನೆಲ್ಲ
1: ಎಷ್ಟು
0: ಒಪ್ಪಿಸ್ತಾರೆ.
1: ಎಷ್ಟು
0: ಹ್ಮ್
1: ಚೆನ್ನಾಗಿರುತ್ತೆ ಅಂತಂದ್ರೆ ಮೇಡಮ್,
0: ಹ್ಮ್,
1: ಅದು ನೋಡಿದ್ರೆ ನಕ್ಕು ನಕ್ಕು ಹೊಟ್ಟೆ ಉಣ್ಣ ಹಾಕ್ಬೇಕು ಆ
0: ಹೌದೌದು,
1: ತರ ಮಾಡ್ಕೊಂಡ್ ಬರ್ತಾರೆ ಮೇಡಮ್.
0: ಹ್ಮ್, ವೇಷಾಂತರ ಮಾಡಿರ್ತಾರಲ್ಲ, ನಗು ಬರ್ಸುತ್ತೆ ತುಂಬ
1: ಹೌದು
0: ಅವರ
1: ಮೇಡಮ್.
0: ಭಾವಗಳೆಲ್ಲ ಅಲ್ವಾ? ಹ್ಮ್,
1: ವಿಶೇಷವಾಗಿ ಈ ಸ್ಯಾರಿ ಉಟ್ಕೊಂಡು ಚೂಡಿ ಒಬ್ರು ಉಟ್ಕೊಂಡ್ರೆ ನೈಟ್ ಒಬ್ರು ಹಾಕೊಂಡು ಒಂಥರ ಖುಷಿಯಿಂದ ನೋಡೋರಿಗೆ ನಗು ಬರ್ಬೇಕು ಆ ತರ
0: ಹೌದು
1: ನಗಿಸ್ಕೊಂಡು
0: ಹೌದು.
1: ತಗೊಂಡ್ಬರ್ತಾರೆ ಮೇಡಮ್
0: ಹ್ಮ್,
1: ಸಾಮಾನುಗಳನ್ನು.
0: ಅದೇ ಅದೇ, ಈ ಸಂತೋಷದ ಸಮಾರಂಭಗಳಾದ ಈ ಬರ್ತ್ಡೇ ಆಗಿರ್ಬೋದು, ಮದುವೆ ಆಗಿರ್ಬೋದು, ನಿಶ್ಚಿತಾರ್ಥ, ಮೆಹೆಂದಿ, ಹಳದಿ, ಸಂಗೀತ ಎಲ್ಲ ಒಂದು
1: ಹೌದು ಮೇಡಮ್.
0: ನಕ್ಕೊಂಡಿದ್ರೆ ಚಂದ ಅಲ್ವಾ?
1: ನಾನು ನಿಜ ಹೇಳ್ಬೇಕಂತಂದ್ರೆ ನನ್ನ ಜೀವನದಲ್ಲಿ ನಾನು ಕೆಲವು ಮದುವೆಗಳಲ್ಲೂ ನೋಡಿದ್ದೆ. ಆಮೇಲೆ
0: ಹ್ಮ್,
1: ಈ ಕ್ರಿಸ್ಮಸ್ ಬಂದಾಗ ಸಾಂತಾ ಕ್ಲಾಸ್ ಬರ್ತಾರಲ್ಲೋ ಅವರೆಲ್ಲ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ನಗಸೋದ ರೀತಿ ವೇಷಭೂಷಣ ನೋಡಿದ್ದೆ.
0: ಹೌದು ಹೌದು,
1: ನನ್ನ ಮದುವೆ
0: ಸರಿ.
1: ಸಂದರ್ಭದಲ್ಲೇ ಈ ತರ ಆಯ್ತಲ್ಲ ಸಂದರ್ಭದಲ್ಲಿ ಒಂದು ವಿಶೇಷ ಪುರುಷರು ಸ್ತ್ರೀ ಪಾತ್ರನ ಹಾಕೊಂಡು ತಗೊಂಬಂದು ಕೊಡೋದು ನೋಡಿ ಬಹಳ ಖುಷಿ ಅನಿಸ್ತು. ಏನೇ ಆಗ್ಲಿ ನಮ್ಮ ಸಂಸ್ಕೃತಿ ನಮ್ಮ ಒಂದು ಪದ್ಧತಿ ಆಚಾರ ವಿಚಾರಗಳನ್ನ ಒಂದು ಖುಷಿ ಖುಷಿಯಾಗಿ ಮುನ್ನಡೆಸ್ಕೊಂಡು ಬಂದ್ರೆ ಅದು ಸಾಂಪ್ರದಾಯಿಕ ಹಂಗೆ ಉಳಿದಿರುತ್ತೆ ಮೇಡಮ್. ಯಾಕಂದ್ರೆ
0: ಹೌದು
1: ಮುಂದಿನ
0: ಹೌದು,
1: ದಿನಗಳಲ್ಲಿ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ಮದುವೆ ಅಂದ್ರೆ ಕೂಡ ಹೆಂಗಾಗ್ಬಿಟ್ಟಿದ್ರೆ ಆಲ್ಮೋಸ್ಟ್ ಅಲ್ಲಿ ಈಗೆಲ್ಲ ಹೇಳೋದೇ ಬೇಡ ಆ ತರ ಆಗಿಬಿಟ್ಟಿದಾವೆ. ಅದು
0: ಅದೇ ಸರಿ
1: ಸಂಪ್ರದಾಯ
0: ಇರೋಣ ಅವರೇ.
1: ಸಂಸ್ಕೃತಿ
0: ಹೀಗೆ ಖುಷಿ
1: ಧರ್ಮ.
0: ಖುಷಿಯಾಗಿರಿ
1: ಹಾಂ
0: ಅಂತ
1: ಮೇಡಮ್.
0: ಹೇಳ್ತಾ ನಿಮ್ಮ ಹೂವಾ ರೋಜಾ ಹೂವಾ ಈ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇವೆ. ಕಲಾವಿದ ಚಿತ್ರದ್ದು ಕೇಳಿ ಆನಂದಿಸಿ.

0: ಹಲೋ ಹಲೋ,
1: ಹಲೋ.
0: ನಮಸ್ತೆ. ಯಾರಿದು?
1: ನಮಸ್ತೆ, ನಾನು ಕೋಟ
0: ಓ,
1: ಮೂಡು
0: ಪರಿಚಿತ ಧ್ವನಿ.
1: ಗಿಳಿಯಾರ್ನಿಂದ ಅಬ್ದುಲ್ ಕರೀಂ.
0: ಕೋಟ ಮೂಡು ಗಿಳಿಯಾರ್ನಿಂದ ಅಬ್ದುಲ್ ಕರೀಂ ಅವರು.
1: ಹೌದು,
0: ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಸರ್?
1: ನಾನು ತುಂಬಾ ಹಳೇದು ಚಿತ್ರದ್ದು ಹೇಳಿದ್ದೇನೆ, ಗೆಜ್ಜೆ ಪೂಜೆದು ಪಂಚಮ ವೇದ ಪ್ರೇಮದ ನಾದ.
0: ಹಾ, ತುಂಬ ಚೆನ್ನಾಗಿದೆ ಹಾಡು, ಕೇಳಿಸ್ವಾ? ಇವತ್ತಿದ ವಿಷಯದ ಬಗ್ಗೆ ಮಾತಾಡೋಣವಾ? ಹೇಳಿ, ನೀವು ಯಾವ ಮನರಂಜನಾ ಆಟದಲ್ಲಿ ಭಾಗವಹಿಸಿದ್ರಿ ಅಥವಾ ಪ್ರೇಕ್ಷಕರಾಗಿ ಕೂತು ನೋಡಿದ್ದ, ಹಂಚಿಕೊಳ್ಳಿ ನಮ್ಮೊಟ್ಟಿಗೆ.
1: ನಾನಂದ್ರೆ ಪ್ರೇಕ್ಷಕರಾಗಿ ನೋಡಿದ್ದ ಅಂತ ಹೇಳಿದ್ರೆ ಬಹಳ ಕಡಿಮೆ. ಮತ್ತೆ
0: ಭಾಗವಹಿಸಿದ್ರ ಹಾಗಾದ್ರೆ?
1: ಭಾಗವಹಿಸಲಿಕ್ಕೆ ಹೋಗಿದ್ದೆ.
0: ಏನಾಯ್ತಲ್ಲಿ
1: ಅಲ್ಲಿ ಅಂದ್ರೆ, ಅವಾಗ ತುಂಬಾ ಟೈಮ್ ಹಿಂದೆ ಹೆಂಗಿರುವಾಗ
0: ಹೇಳಿ.
1: ನಡಿಗೆ ನೋಡ್ಕೊಂಡು ನನಗೆ ಯಾರೋ ಹೇಳಿದ್ರು, ಹುಡುಗಿ ತರ ಲಂಗ ದಾವಣಿ ಉಟ್ಕೊಂಡು ನಮ್ಮಲ್ಲಿ ಇದಾಗ್ತಾರಲ್ಲ, ಮಾಸ್ಕ್ ಹಾಕ್ತಾರಲ್ಲ, ಆ ರೀತಿ ಮುಖ ಹಾಕೊಂಡು ಮುಖ ಮಾಡ್ಕೊಂಡು ಹುಡುಗಿ ಅಂತ ಹೋಗಿ ಅಂತ ಹೇಳಿದ್ರು.
0: ಏನ್ ಮಾಡಿದ್ರಿ ಮತ್ತೆ ಅಬ್ದುಲ್ ಕರೀಂ ಅವರು ಹೇಳುವಾಗ?
1: ಅವರೆಲ್ಲ ಕಳಿಸಿದ್ರು ನಾನು ಹಾಗೆ ಮುಂದೆ.
0: ಸರಿ,
1: ನಂತರ ಅಲ್ಲಿ ಸ್ಟೇಜ್ ಅಲ್ಲಿ ಹೋಗುವಾಗ ಅವ್ರು ನಮ್ಮ ಪರಿಚಯ ಇದ್ರು ಇದ್ದಿದ್ರು, ಅವ್ರು ಹೇಳಿದ್ರು ಈ ಸೀರೆಯನ್ನು ಉಟ್ಕೊಂಡು ವಾಕ್ ಮಾಡಿ ನೋಡಿ ಅಂತ ಹೇಳಿದ್ರು.
0: ಓಕೆ, ಕ್ಯಾಟ್ ವಾಕ್ ಮಾಡ್ಲಿಕ್ಕೆ. ನೀವೇನ್ ಮಾಡಿದ್ರಿ?
1: ಆವಾಗ ಹುಟ್ಟಿದ್ದನ್ನು ಬಿಚ್ಚಿ ಅದನ್ನು ಉಡ್ಬೇಕಲ್ಲ, ಅದಕ್ಕೆ ನಾನು ಉಟ್ಕೊಂಡು ಬರ್ತೇನೆ ಅಂತ ಹೇಳಿದೆ. ನಂತರ ನಾನು ಬಟ್ಟೆ ಕಳಿಸಿ ಹೋಗೋರು ಹಿಂದ್ಗಡೆ ಇರೋರೆಲ್ಲ ನೋಡಿದ್ರು.
0: ಮತ್ತೆ ಉಟ್ರ ಹೇಗೆ ಸ್ಯಾರಿ
1: ಹೇಳಿದೆ, ಇದು ನನಗೆ ಸೆಟ್ ಆಗುದಿಲ್ಲ ಅಂತ ವಾಪಸ್ ಕೊಟ್ಟೆ. ಮತ್ತೆ ವಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ.
0: ಸರಿ ಸರಿ, ಅವಕಾಶವನ್ನು ಬೇರೊಬ್ಬರಿಗೆ ಬಿಟ್ಟುಕೊಟ್ರಿ ಹಾಗಾದ್ರೆ, ಆ ಸೀರೆ ಉಡುವ ಅವಕಾಶವನ್ನು ಅಲ್ವಾ? ತಮಾಷೆ ಆಗಿತ್ತು ಅಬ್ದುಲ್ ಕರೀಂ ಅವರೇ, ಖುಷಿ ಆಯ್ತು ಕೇಳಿ. ನಿಮ್ಮ ಗೀತೆಯನ್ನು ಪ್ರಸಾರ ಮಾಡೋದಾ?
1: ಈ ಪಂಚಮ ವೇದ ಪ್ರೇಮದ ನಾದ.
0: ಆಯ್ತು, ಅದೇ ಹಾಡನ್ನ ಪ್ರಸಾರ ಮಾಡುವ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ತ್ರಿವೇಣಿಯವರೊಂದಿಗೆ ಹೃದಯರಗ ಮುಂದುವರಿಸುತ್ತಾ ನಾನು ರಾಕೇಶ್ ಶೆಟ್ಟಿ. ಶುಭ ಸಮಾರಂಭಗಳಲ್ಲಿ ನಿರೂಪಕರು ಆಡಿಸುವಂತಹ ಮೋಜಿನ ಆಟಗಳಲ್ಲಿ ನೀವು ಆಡಿದ ಆಟಗಳ ನೆನಪು ಅಥವಾ ಖುಷಿ ಕೊಟ್ಟ ಕ್ಷಣಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ ಜೊತೆ ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು?
1: ಗೀತಾ, ಬಜ್ಪೆಯಿಂದ.
0: ಗೀತಾ ಅವರಿಗೆ, ಬಜ್ಪೆಯಿಂದ ಗೀತಾ ಅವರಿಗೆ ಧನ್ಯವಾದಗಳು. ನಿಮಗೆ ನಮಸ್ಕಾರ. ಹೇಗಿದ್ದೀರಿ? ಹೇಗಿದ್ದೀರಿ?
1: ಸೂಪರ್ ಆಗಿದ್ದೇನೆ, ನೀವು?
0: ನಾನು ಸೂಪರ್ ಆಗಿದ್ದೇನೆ. ಓಕೆ, ಯಾವ ಹಾಡು ಬೇಕಿತ್ತು ನಿಮ್ಗೆ ಇವತ್ತು? ಹಾಡು ಮರ್ತೋಯ್ತಾ? ಓಕೆ, ನಿಮ್ಗೋಸ್ಕರ ನಾನೇ ಒಂದು ಹಾಡು ಹಾಡ್ತೀನಿ. ಆಗ್ಬೋದಾ? ಹಾಕ್ಬೋದಾ? ಓಕೆ, ಈ ಭೂಮಿ ಬಣ್ಣದ ಬುಗುರಿ. ಓಕೆ, ಸರಿ, ಅದೇ ಬೇಕಿತ್ತಾ? ಭಾರಿ ಖುಷಿ ಆಯ್ತು, ಇರ್ಲಿ ಬಿಡಿ. ಓಕೆ, ಈಗ ಇವತ್ತಿನ ವಿಷಯ ಗೊತ್ತಲ್ವಾ? ಓಕೆ, ಓ ದೇವರೇ, ನೀವು ನನ್ನನ್ನೇ ಆಟ ಆಡಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಈಗ ಈ ಒಂದು ಪ್ರೋಗ್ರಾಮ್ಗಳಲ್ಲೆಲ್ಲ ಈ MCಗಳಿರ್ತಾರೆ, ನಿರೂಪಕರು, ಅವರು ಕೆಲವೊಂದು ಗೇಮ್ಸ್ ಆಡಿಸ್ತಾರೆ. ಅಂತ ಆಡಿದ ಆಟಗಳಲ್ಲಿ ನಿಮ್ಮ ಒಂದು ಖುಷಿ ಕೊಟ್ಟ ಆಟ ಯಾವುದು, ಅಥವಾ ನಿಮ್ಮ ಒಂದು ಫನ್ ಟೈಮ್ ಅದು ಯಾವುದು?
1: ಅದೊಂದೇ ಟಂಗ್ ಟ್ವಿಸ್ಟರ್, ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಂತ ಹೇಳಲಿಕ್ಕಿತ್ತು ಫಾಸ್ಟ್ ಆಗಿ.
0: ಹಾ, ಹೇಳಿದ್ರ?
1: ಹೇಳಿಲ್ಲ, ನಾನು ಸಹ ಹೇಳಿಲ್ಲ, ಯಾರು ಸಹ ಹೇಳಿಲ್ಲ, ಕೆಲವರು ಹೇಳಿದ್ದಾರೆ.
0: ಹಾ, ಒಂದ್ಸಲ ಹೇಳಿ ಅಂತ, ಒಂದ್ 5 ಸಲ ಕಪ್ಪು ಕುಂಕುಮ ಕೆಂಪು ಕುಂಕುಮ.
1: ಜಾಸ್ತಿ ನಗುವೇ ಬರುದು.
0: ಹೌದಾ? ಒಂದ್ಸಲ ಟ್ರೈ ಮಾಡಿ ನೋಡುವ, ಅಲ್ಲಿ ಆಗ್ಲಿಲ್ಲ ಇಲ್ಲಿ ಆಗುತ್ತೆ ನೋಡು. ಅಲ್ಲಿ ನೀವು ಹೇಳಲಿಕ್ಕೆ ಹೋಗ್ಲಿಲ್ವಾ ಅಲ್ಲಿ?
1: ಇಲ್ಲ, ಅದು ನಾವು ಹೇಳ್ತೇನಂತ ಟ್ರೈ ಮಾಡಿದೆ, ಆಗ್ಲೇ ಇಲ್ಲ.
0: ಆಗ್ಲಿಲ್ವಾ? ಒಂದ್ 2 ಸಲ ಹೇಳಿ ಅಂತೆ ಈಗ.
1: ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ.
0: ಇನ್ನೊಂದ್ಸಲ, ಇನ್ನೊಂದ್ಸಲ
1: ಅಷ್ಟು
0: ಸಾಕ, 2 ಸಲ ಸಾಕ. ಓಕೆ, ಅಲ್ಲಿ ಅಟ್ಲೀಸ್ಟ್ 2 ಸಲ ಆದ್ರೂ ಹೇಳಿದೀರಾ, ಇಲ್ಲ ಒಂದೇ ಸಲ ಮುಗಿಸಿದೀರಾ?
1: ಒಂದು ಸಲ ಹೇಳುವಾಗ ಎಲ್ಲ ನಗಾಡ್ತಿದ್ವಿ.
0: ಬಟ್ ತುಂಬಾ ಖುಷಿ ಆಗುತ್ತಲ್ಲ ಟಂಗ್ ಟ್ವಿಸ್ಟರ್ ಎಲ್ಲ ಕೇಳಲಿಕ್ಕೆ ಮತ್ತು ಆಡ್ಲಿಕ್ಕೆ ಅಲ್ವಾ?
1: ಅನಿಸ್ತದೆ ನಮ್ಗೆ ಎಷ್ಟು ಈಸಿ ಉಂಟಂತ, ಅಲ್ಲಿ ಮೈಕ್ ಹೇಳುವಾಗ ಅದು
0: ಬರುದಿಲ್ಲ ಅಲ್ವಾ? ಅದೊಂದು ಹೌದು, ನಿಜವಾಗ್ಲು. ಈಗ ನಾವು ಕೆಳಗೆ ಕೂತ್ಕೊಂಡು ಮೇಲೆ ಅವ್ರು ಆಡುವಾಗ ಅದು ಎಷ್ಟು

0: ಲಾಭ ಇತ್ತು ಅಂತ ಆಗ್ತದೆ ಅಲ್ವಾ. ಬಟ್ ಆದ್ರೆ ನಾವಲ್ಲಿ ಹೋಗಿ ಮೈಕ್ ಹಿಡಿಯುವಾಗ ಮಾತ್ರ ಕಪ್ಪು ಕುಂಕುಮ ಎಲ್ಲೆಲ್ಲೋ ಹರಿದು ಹೋಗಿರ್ತದೆ ಅಲ್ವಾ.
1: ಹೌದು, ಅದೇ ಇದು ಮಿಸ್ಟೇಕ್ ಆಗುದು.
0: ಕರೆಕ್ಟ್ ಕರೆಕ್ಟ್. ಓಕೆ ಗೀತಾ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸೊ ನಿಮ್ಗೋಸ್ಕರ
1: ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿ.
0: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಮಹಾಕ್ಷತ್ರಿಯ ಚಿತ್ರದ ಹಾಡು ನಿಮಗೋಸ್ಕರ.

0: ಹಲೋ ನಮಸ್ತೆ.
1: ನಮಸ್ತೆ,
0: ನಾನು ಇಸ್ಮಾಯಿಲ್ ಕಲ್ಲಾಡಿ.
1: ಇಸ್ಮಾಯಿಲ್ ಕಲ್ಲಾಡಿ ಅವರು, ಹೇಗಿದ್ದೀರಿ? ನಾವು
0: ಸೌಖ್ಯ.
1: ಖಂಡಿತವಾಗ್ಲು ನಾವು ತುಂಬಾ ಸೌಖ್ಯವಾಗಿದ್ದೇವೆ. ಹೇಳಿ, ಇವತ್ತು ಯಾವ ಹಾಡು ಬೇಕಿತ್ತು? ಓ ಹಾಗೆ, ಓಕೆ ಓಕೆ, ಸರಿ ಓಕೆ. ನಿಮ್ಮ ಒಂದು ಇವತ್ತಿನ ಯಾವುದು ಅನುಭವ ಹೇಗಿತ್ತು, ಏನ್ ಕತೆ?
0: ಹೆಣ್ಣಿನ ಮನೆಯಲ್ಲಿ ತನ್ನ ಹುಟ್ಟಿರೋದು ಗಂಡಿನ ಕಡೆಯವರು ಮದುಮಗನ ಭೋಜನ ಮಾಡಿ ಮದುಮಗನನ್ನು ಬಿಟ್ಟು ಹೋಗ್ಬೋದು.
1: ಓಕೆ,
0: ಆದರೆ ಇಲ್ಲಿ ಎಲ್ಲ ಆಯ್ತು, ಊಟ ಆಯ್ತು, ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು.
1: ಆದ್ರೆ
0: ಮದುಮಗ ಮದುವಿನ ಕೊನೆಗೆ ಹೋಗುವಾಗ ಅವನ ಫ್ರೆಂಡ್ಸ್ ಒಂದು 10 ಜನ ಹೋಗಿ ಮದುವಿನ ಕೊನೆಗೆ ನುಗ್ಗಿದ್ರು. ಆವಾಗ ಮನೆಯವರಿಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ.
1: ಅಯ್ಯಯ್ಯೋ ಅಯ್ಯಯ್ಯೋ ದೇವ್ರೆ. ಓಕೆ, ಇದು
0: ಮನೆಯಲ್ಲಿ ಮುಖ್ಯ ಸುದ್ದಿ ಬಂತು.
1: ಹೌದಾ?
0: ಕಡಿಮೆ ಮಾಡಿದ್ದಾರೆ, ಯಾಕಂದ್ರೆ ನಮ್ಮ ಪ್ರದೇಶದಲ್ಲಿ ಆ ದಿವಸ ಹಾಗೆ ಮಾಡಿದ್ರಂತ ಮರು ದಿವಸ ಮೊದಲ ಕಾಲದಲ್ಲಿ ಮರು ದಿವಸ ಚೇತನ ಆಗ್ತಿತ್ತು ಅಲ್ಲಿ.
1: ಓಕೆ, ಇಸ್ಮಾಯಿಲ್ ಅವರೇ. ಹಾ ಓಕೆ, ಸೊ ಈ ಒಂದು ಇದು ಮದುವೆ ಇದರಲ್ಲಿ ನಡೆದಂಥ ಅನುಭವ ಅಲ್ವಾ ನಿಮ್ಮದು? ಓಕೆ ಓಕೆ, ಸರಿ. ಸೊ ನಿಮ್ಮ ಹಾಡನ್ನು ಈಗ ಪ್ರಸಾರ ಮಾಡ್ತಾ ಇದ್ದೇನೆ, ಓಕೆನಾ? ಖಂಡಿತ ಖಂಡಿತ ಖಂಡಿತ ಖಂಡಿತ. ಓಕೆ, ಎಸ್ ಎಸ್, ಥ್ಯಾಂಕ್ ಯು.

0: ಆಗಿದೆ.
1: ಕಾರ್ಯಕ್ರಮ ಮುಂದುವರಿಸುತ್ತಾ ಮುಂದಿನ ಕಾಲರ್ ಯಾರು ಅಂತ ನೋಡುವ. ಹಲೋ.
2: ಹಲೋ.
1: ಹಾ ನಮಸ್ತೆ, ಯಾರಿದು?
2: ನಮಸ್ತೆ ಮೇಡಮ್, ನಂದು ವಸಂತ ಏಮಜ್ ಬಂಟ್ವಾಳದಿಂದ.
1: ಇದು ಮೇಡಮ್ ಅಲ್ಲ, ಇದು ರಾಕೇಶ್ ಶೆಟ್ಟಿ ಅಂತ ಹೇಳಿ. ವಸಂತ ಅವರು ಹೇಗಿದ್ದೀರಿ? ಹೇಗಿದ್ದೀರಿ?
2: ಆಗ ಮೇಡಮ್ ಅವರು ಮಾತಾಡ್ತೀರಿ ನೀವು
1: ಅಲ್ಲ. ಓಕೆ, ಸೊ ಇದು ವಸಂತ ಹೆಮ್ಮಾಜಿ ಅವರೇ, ಇವತ್ತಿನ ವಿಷಯ ಗೊತ್ತಲ್ವಾ?
2: ಇವತ್ತು ಅದೇ ಮದುವೆ ಸಂಬಂಧ ಗೇಮ್ಸ್ಗಳು.
1: ಹಾ ಹೌದು ಹೌದು. ಇವತ್ತು ನಿಮ್ಗೆ ಯಾವ ಹಾಡು ಬೇಕಿತ್ತು ಅದು ಫಸ್ಟ್ ಹೇಳಿ, ಆಮೇಲೆ ನಿಮ್ಮ ಅನುಭವ ಕೇಳು.
2: ಚಲಿಸುವ ಮೋಡಗಳು,
1: ಅದರಲ್ಲಿ
2: ಕಾಣದಂತೆ ಮಾಯವಾದನು.
1: ಹಾ ಓಕೆ, ಕಾಣದಂತೆ ಮಾಯವಾದನು
2: ಸೇರಿಕೊಂಡನು.
1: ಓಕೆ ಓಕೆ, ಸರಿ ಸರಿ ಸರಿ, ಈ ಹಾಡು ಹಾಡುವ ಹಾಕುವ. ಓಕೆ, ಸೊ ಇವತ್ತು ನಿಮ್ಮ ಅನುಭವ ಹೇಳಿ, ನೀವು ಹೋದಂತ ಒಂದು ಫಂಕ್ಷನ್ ಅಲ್ಲಿ ನಡೆದಂತ.
2: ನಾನು ನಮ್ಮ ಕೆಲವರಿಗೆ ಎಲ್ಲ ಪರಿಚಯ ಇದ್ದ ನಮ್ಮ ಸಂಬಂಧಿಕರಲ್ಲಿ ಅತ್ತೆ ಮಾವನ ಮಕ್ಕಳಿಗೆ ಮದುವೆ ಆಗುವಾಗ ನಾವು ಒಂದು ಉಡುಗೊರೆ ಆಗಿ ಕೊಟ್ಟದ್ದು ಏನು ಅಂದ್ರೆ, ಈ ಸೌತೆಕಾಯಿ ಸೂರೆಕಾಯಿ ಮತ್ತೆ ಬಟಾಟೆ ಟೊಮೆಟೊ ಎಲ್ಲ ಹಾಕಿ ಒಂದು ಬಾಕ್ಸ್ ಅಲ್ಲಿ ಕೊಟ್ಟದ್ದು ಉಡುಗೊರೆ ಆಗಿ. ಬೇರೆ ವಸ್ತುವನ್ನು ಮತ್ತೆ ಕೊಡ್ತೇವೆ, ಅದು ಕೊನೆಗೆ ಕೊಡುವುದು ಯಾಕಂದ್ರೆ ಈ ಉಡುಗೊರೆ ಎಲ್ಲ ಕೊಟ್ಟ ಮೇಲೆ ಕೊನೆಗೆ ಕೊಡುವುದು ದೊಡ್ಡ ಬಾಕ್ಸ್ ಅಲ್ಲಿ. ಕೊಟ್ಟಿ ಕೊಟ್ಟ ಮೇಲೆ ಅವರು ಕೊಂಡು ಮನೆಗೆ ಹೋಗ್ತಾರೆ, ಮತ್ತು
1: ದೊಡ್ಡ ಉಡುಗೊರೆ ಸಿಕ್ಕಿದೆ ಅಂತ ಹೇಳಿ
2: ಕೊಟ್ಟೆವು. ಗಂಡನ ಪಾರ್ಟಿ ಅವರು ಹೆಣ್ಣಿನ ಪಾರ್ಟಿಗೆ ಕೊಡುವುದು, ಹೆಣ್ಣಿನ ಪಾರ್ಟಿ ಅವರು ಗಂಡನ ಪಾರ್ಟಿಗೆ ಕೊಡುವುದು, ಗಂಡು ಮಗನಿಗೆ ಹೆಣ್ಣಿನ ಕಡೆಯವರು. ಹಾಗೆ ಕೊಟ್ಟು ಅವರು ಅಲ್ಲಿ ಮನೆಗೆ ಹೋಗಿ ನೋಡುವಾಗ ಹೆಸರೆಲ್ಲ ಇಲ್ಲ, ಅಲ್ಲಿ ಹೆಸರು ಇಲ್ಲ ಅಂತ ಬರೆಯುವ.
1: ಹೆಸರು ಬೇಡ, ಊರು ಬೇಡ, ಎರಡು ಸಹ ಬೇಡ ಅಲ್ಲ ಅದರಲ್ಲಿ.
2: ಅದನ್ನು ಯಾರು ಕೊಟ್ಟದ್ದು ಅವರಿಗೆ ಗೊತ್ತಿಲ್ಲ
1: ಗೊತ್ತಿಲ್ಲ.
2: ಈಗೆಲ್ಲ ಆಗಿದೆ
1: ಅಲ್ಲ,
2: ಇದು ತುಂಬಾ ಅರ್ಥ ಇಟ್ಟು ಅದು
1: ಅಲ್ವಾ,
2: ಅದು ಒಂದು ಜೋಕ್ಸ್. ಅದು ಯಾರು ಕೊಟ್ಟದ್ದು, ಅದು ಯಾರು ಹಾಕಿದ್ದು ಅಂತ ಅವರಿಗೆ ಗೊತ್ತಾಗುದಿಲ್ಲ
1: ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಅಲ್ಲ. ಆದ್ರೆ ಇವರು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಬಹುದು ಅಂತ, ಫೋಟೋಗ್ರಫಿ ವಿಡಿಯೋಗ್ರಫಿ
2: ಇರ್ತದಲ್ಲ ಬರೀಲಿಲ್ಲ
1: ಅಲ್ವಾ. ಓಕೆ,
2: ಹೆಸರು ಬರುವುದು ಊರುಂಟು ಹೆಸರಿಲ್ಲ.
1: ಓಕೆ ಓಕೆ, ಊರುಂಟು ಹೆಸರಿಲ್ಲ ಯಾರು ಅಂತ ಗೊತ್ತಿಲ್ಲ ಅಲ್ವಾ,
2: ಅದೀಗಲೂ ಆಗ್ತದೆ.
1: ಓಕೆ ಓಕೆ ಓಕೆ, ಸರಿ ಸರಿ ವಸಂತ ಅವರೇ, ಥ್ಯಾಂಕ್ ಯು. ನಿಮ್ಮ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ, ಕೇಳಿ ಆನಂದಿಸಿ. ಓಕೆ.

0: ಎಷ್ಟೋ ಸಲ ಕಾರ್ಯಕ್ರಮಕ್ಕೆ ಹೋದಾಗ ಈಗ ನಿರೂಪಕರು ವೇದಿಕೆಗೆ ಕರೀತಾರೆ, ಕರೆದ ಮೇಲೆ ಏನೋ ಹೇಳ್ತಾರೆ, ಮಾಡೋದೋ ಬಿಡೋದೋ ಅನ್ನೋಂಥ ದ್ವಂದ್ವದಲ್ಲಿರ್ತೇವೆ. ಸೊ ಅಲ್ಲಿ ತುಂಬ ತಮಾಷೆಗಳು ನಡೆಯುತ್ತೆ. ಈಗ ಈ ಒಂದು ಕ್ಷಣವನ್ನು ಹಂಚ್ಕೊಳ್ಳಿಕ್ಕೆ ಯಾರಿದ್ದಾರೆ ನೋಡೋಣ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರಿದು?
1: ನಾನು ಸತೀಶ್ ಅಂತ, ಕಾಸರಗೋಡಿಂದ.
0: ಕಾಸರಗೋಡಿಂದ ಸತೀಶ್ ಅವರು, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೇವೆ. ಯಾವ ಹಾಡು ಬೇಕಿತ್ತು ಸತೀಶ್ ಅವರು ಇವತ್ತು?
1: ನನಗೆ ಮಧುರ ಮೈತ್ರಿ ಚಿತ್ರದಿಂದ
0: ಹಾ,
1: ಗೌರಿಯ ರೂಪ ನೀನಮ್ಮ,
0: ಯಾರಿಗೆ
1: ಗೌರಿನ ದೀಪ ನೀನಮ್ಮ.
0: ಸತೀಶ್ ಅವರು ಯಾರಿಗೆ ಹಾಡ್ತಾ ಇದ್ದೀರಿ? ಭಯಂಕರ ಫೀಲ್ ಅಲ್ಲಿ ಹಾಡ್ತಾ ಇದ್ದೀರಿ ಇದನ್ನ.
1: ಏನ ಹಾಡು ನಂಗೆ ತುಂಬಾ ಇಷ್ಟ.
0: ಹಾಗೆ, ಓಕೆ, ಸರಿ.
1: ಅದು ಏನಂದ್ರೆ ಅಣ್ಣ ತಂಗಿಗೋಸ್ಕರ ಆಡುವಂತ ಹಾಡಲ್ಲ ಅದು,
0: ಅಲ್ವಾ? ನಿಜವಾಗ್ಲು. ಓಕೆ,
1: ಹೌದು.
0: ಈಗ ಇದು ಇವತ್ತಿನ ವಿಷಯ ಗೊತ್ತಲ್ವಾ?
1: ಆ ವಿಷಯ ಗೊತ್ತಿದೆ.
0: ಹಾ, ನೀವು ಒಂದು ಕಣ್ಣಂತ ಒಂದು ಅದ್ಭುತವಾದ ಫನ್ ಕ್ಷಣ ಯಾವುದು?
1: ಅಂದ್ರೆ ನಾನು ಕಾರ್ಯಕ್ರಮ ಎಲ್ಲ ಕೊಡ್ತೀವಿ, ನಾವೇ ಕೊಡ್ತೀವಿ, ನಾವು ಬೇರೆಯವರನ್ನ ಆಡಿಸಿದ್ದೀವಿ, ಈ ತರ ಗೇಮ್ ಆಡಿಸಿದೀವಿ.
0: ಬನ್ನಿ, ನೀವು ನಿರೂಪಕರಾದ್ರಿ ಹಾಗಾದ್ರೆ.

0: ಹೌದು
1: ಅಲ್ವಾ?
0: ಹೌದು ಹೌದು.
1: ಓಕೆ.
0: ಅದು ಒಂದು ನಮ್ಮ ಕನ್ನಡದಲ್ಲಿ ಎಲ್ಲ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಇಂಥದ್ದೆಲ್ಲ ಇದೆಯಲ್ಲ,
1: ನೋಡಿ ಒಬ್ರು ಆಗ
0: ಅದೇ ರೀತಿಯಲ್ಲಿ
1: ಸಿಕ್ಕಾಕೊಂಡಿದ್ದಾರೆ.
0: ನಮ್ಮ ಮಲಯಾಳ ಭಾಷೆದಲ್ಲೂ ಕೂಡ ಒಂದಿದೆ,
1: ಓಕೆ. ಹಾ,
0: ಬಂಡಿಕೊಂದು ಕೆರಿಕೊಂದು ಬಂಡಿಕೇರಿ, ಬಂಡಿಕೊಂದು ಕೆರಿಕೊಂದು ಬಂಡಿಕೇರಿ, ಬಂಡಿಕೊಂದು ಕೆರಿಕೊಂದು ಬಂಡಿಕೇರಿ, ಬಂಡಿಕೊಂದು ಕೆರಿಕೊಂದು ಬಂಡಿಕೇರಿ. ಇದನ್ನು ಫಾಸ್ಟ್ ಆಗಿ ಹೇಳ್ಬೇಕು ಅಂತ ನಾನು ಹೇಳಿದ್ದೆ ಅವರಿಗೆ,
1: ಓಕೆ ಓಕೆ.
0: ಯಾರು ಕೂಡ ನನ್ನ ಮುಂದೆ ಬರಲಿಲ್ಲ ಅವರು.
1: ನೀವು ಇನ್ನೊಂದ್ಸಲ ಹೇಳಿ ಅದನ್ನ, ನಾನೇ ರಿಪೀಟ್ ಮಾಡ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ, ಮತ್ತೆ ಬಾಕಿಯವ್ರು ಬರುದು ಹೇಗೆ ಹೇಳಿ. ಫೈನಲ್ ಯಾರಾದ್ರೂ ಹೇಳಿದ್ರು ಸತೀಶ್ ಅವ್ರೆ ಅದನ್ನ,
0: ಯಾರು
1: ಯಾರಾದ್ರೂ ಹೇಳಿದ್ರು ಅದನ್ನ ರಿಪೀಟ್
0: ಯಾರು ಕೂಡ
1: ಮಾಡಿದ್ರು?
0: ಹೇಳಿಲ್ಲ, ವೇದಿಕೆಯಲ್ಲಿ ಬಂದು ನನ್ನನ್ನೇ ನೋಡಿ ಮತ್ತೆ ವಾಪಸ್ ಹೋದ್ರು. ಇದು ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು.
1: ಹೌದಾ?
0: ಹೌದು.
1: ಓಕೆ, ಇನ್ನೊಂದ್ಸಲ ಹೇಳಿ ಅದನ್ನ,
0: ನಾನು
1: ಇನ್ನೊಂದ್ಸಲ ಹೇಳಿ.
0: ವಂಡಿ ಕೊನ್ನು ಕೇರಿ
1: ಹಾ,
0: ಕೊನ್ನು ವಂಡಿ ಕೇರಿ,
1: ಓಕೆ. ಅಂದ್ರೆ ಅರ್ಥ?
0: ವಂಡಿ ಕೊನ್ನು ಕೇರಿ
1: ಹಾ
0: ಕೊನ್ನು ವಂಡಿ ಕೇರಿ,
1: ಹಾ,
0: ವಂಡಿ ಕೊನ್ನು ಕೇರಿ ಕೊನ್ನು ವಂಡಿ ಕೇರಿ.
1: ಆಯ್ತು,
0: ಇದನ್ನು ಫಾಸ್ಟ್ ಆಗಿ ಹೇಳ್ಬೇಕು, ಮೂರೇ
1: ಹೇಳ್ಬೇಕು.
0: ಸಲ ಹೇಳಿ ಅಂತ ಹೇಳಿದೆ ನಾನು.
1: ಹಾ,
0: ಯಾರು ಕೂಡ ಹೇಳಿಲ್ಲ, ನೀವು ಮಾಡೋದಾದ್ರೆ ಟ್ರೈ ಮಾಡಿ.
1: ಬೇಡ, ನಮಸ್ಕಾರ. ಮತ್ತೆ ಅದು ಇದು ಕೇರಿ, ಊರು ಕೇರಿ ಆಗ್ಬೋದು. ಮತ್ತೆ ಕೇರಿ ಮಾಡ್ಲಿಕ್ಕೆ ನಾವು ಅದು ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕುರಿ ಮರಿ ಉಂಟಲ್ಲ, ಅದನ್ನು ಹೇಳ್ಬೋದು. ಇದು ಹೇಳಲಿಕ್ಕೆ
0: ಅದು ಕೂಡ
1: ಆಗ್ಲಿಕ್ಕಿಲ್ಲ.
0: ನಾನು ಫಾಸ್ಟ್ ಆಗಿ ಹೇಳ್ತೇನೆ, ತರಕಾರಿ ಏರ್ ಮೇಲೆ ಮೂರು ಕಾರಿ ಕುರಿ ಮರಿ, ತರಕಾರಿ ಏರ್ ಮೇಲೆ ಮೂರು ಕಾರಿ ಕುರಿ ಮರಿ, ತರಕಾರಿ ಏರ್ ಮೇಲೆ ಮೂರು ಕಾರಿ ಕುರಿ ಮರಿ ಅಂತ.
1: ಗುರುಗಳೇ ನಮಸ್ಕಾರ.
0: ಏನೆಲ್ಲ ಆಗೋಯ್ತದ್ದು
1: ಅಲ್ಲ, ನಿಜವಾಗ್ಲೂ ಆ ಟಂಗ್ ಟ್ವಿಸ್ಟರ್ಸ್ ಗಳು ತುಂಬಾ ಶಾರ್ಪ್ ಮಾಡ್ತೇವೆ ನಮ್ಮನ್ನ ಅಲ್ವಾ?
0: ಹೌದು.
1: ಸ್ವಲ್ಪ
0: ಮತ್ತೆ
1: ಏಕಾಗ್ರತೆ.
0: ಮತ್ತೊಂದು ಹೇಳ್ತೀವಿ ನಾವು, ಏನಂದ್ರೆ ಅದು ಸುಲಭದ್ದು, ಸಕ್ಕರೆ ಚಕ್ಕುಳಿ, ಚಕ್ಕುಳಿ ಸಕ್ಕರೆ,
1: ಓಕೆ.
0: ಸಕ್ಕರೆ
1: ಸಕ್ಕರೆ ಚಕ್ಕುಳಿ
0: ಚಕ್ಕುಳಿ
1: ಚಕ್ಕುಳಿ
0: ಚಕ್ಕುಳಿ
1: ಸಕ್ಕರೆ.
0: ಸಕ್ಕರೆ ಅಂತ.
1: ಅದು ಸುಲಭ ಇದೆ, ಸಕ್ಕರೆ
0: ಅದೇ
1: ಚಕ್ಕುಳಿ
0: ಕೂಡ.
1: ಚಕ್ಕುಳಿ ಸಕ್ಕರೆ, ಸಕ್ಕರೆ ಚಕ್ಕುಳಿ ಚಕ್ಕುಳಿ ಸಕ್ಕರೆ ಅಲ್ವಾ? ಓಕೆ,
0: ಹೌದು.
1: ಸೊ ಒಟ್ಟಿಗೆ ಒಟ್ಟಿಗೆ ಆದ್ರೆ ಚಕ್ಕುಳಿಗೆ ಮತ್ತೆ ಶುಗರ್ ಬರ್ಬೋದು. ಸತೀಶ್ ಅವರು
0: ಹೌದು,
1: ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ,
0: ಥ್ಯಾಂಕ್ ಯು, ಥ್ಯಾಂಕ್ ಯು
1: ಹೀಗೆ
0: ಸರ್.
1: ಕರೆ ಮಾಡ್ತಾ ಇರಿ. ನಿಮ್ಮ ಇಷ್ಟದ ಹಾಡು
0: ಥ್ಯಾಂಕ್ ಯು,
1: ಗೌರಿಯ ರೂಪ ನಿನ್ನಮ್ಮ ಪ್ಲೇ ಮಾಡ್ತಾ
0: ಓಕೆ
1: ಇದ್ದೇನೆ, ಕೇಳಿ
0: ಓಕೆ ಓಕೆ.
1: ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್.
0: ಬಾಯ್ ಬಾಯ್.

ಈಗಿನ ಆಧುನಿಕ ಕಾಲಕ್ಕೆ ತಕ್ಕಂತೆ ನಮ್ಮ ಶುಭ ಕಾರ್ಯಗಳು ಬದಲಾಗ್ತಾ ಇವೆ. ಉದ್ವೇಗದ ಬದುಕಿನಲ್ಲಿ ಉತ್ಸಾಹದ ಚಿಲುಮೆಯನ್ನು ಹೊಮ್ಮಿಸುವ ನಿರೂಪಕರ ಜೊತೆ ಆಡುವ ಆಟಗಳು ಮನರಂಜನೆಯೊಂದಿಗೆ ಸಮಾರಂಭಕ್ಕೆ ಒಂದು ವಿಶೇಷ ಕಳೆಯನ್ನು ನೀಡುತ್ತೆ. ಕೇಳುಗರ ಅನುಭವದ ಕ್ಷಣಗಳ ಜೊತೆಗೆ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ ಹೃದಯರಾಗ ಪ್ರಸಾರವಾಯಿತು. ಇದುವರೆಗೆ ನಿಮ್ಮೊಂದಿಗಿದ್ದದ್ದು ತ್ರಿವೇಣಿ ಜೊತೆ ನಾನು ರಾಕೇಶ್ ಶೆಟ್ಟಿ, ತಾಂತ್ರಿಕ ಸಹಕಾರ ಉಮೇಶ್ ಜಾಡಿಮನೆ ಹಾಗೂ ಪದ್ಮನಾಭ ಗೌಡ. ಆಕಾಶವಾಣಿ ಮಂಗಳೂರು, ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ ವಾದನ ಕೇಳುವಿರಿ. ತಬಲಾ ಸಾಥಿ ಶಫಾತ್ ಅಹಮದ್ ಖಾನ್, ಮೊದಲಿಗೆ ರಾಗ್ ಕಲ್ಯಾಣಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ದೇಬು ಚೌಧರಿ ಅವರ ಸಿತಾರ್ವಾದನ ಕೇಳಿದಿರಿ. ತಬಲಾ ಸಾಥಿ ಶಫಾತ್ ಅಹಮದ್ ಖಾನ್. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ

0: ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6-8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50% ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ UIDAI ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಹಾಗಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ, ಅದು ಅಲ್ಲದೆ ಇನ್ನೊಬ್ರು ASK ಮ್ಯಾನೇಜರ್ ಇರ್ತಾರೆ. ಅವರಾದ್ರೆ ನಮ್ಮ ಎಂಪ್ಲಾಯಿ, UIDAI ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡೋದು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15ರಂದು ಶುಕ್ರವಾರ ಸಂಜೆ 6:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ Akashvani@90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ.

0: ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
2: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರಾ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೇ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನು ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ, ನಿನ್ನೆ ಸಂಜೆ ತರಕಾರಿ ತಕೊಳ್ಳೋಣ ಅಂತ

0: ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ? ಅವ ಹೇಳ್ದ, ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟಾಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್, ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ? ಪಾಪ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ, ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್, ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದದ್ದು, ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು, ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ, ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು. ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು. ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
1: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

ಲುಪ್ತಮಾಗೆ ದೇಶಕಾಲ ಎನ್ನ ಗಾಯನ ದಡದ ಗಿಡಕ್ಕೆ ಪುಷ್ಪಹಾಸ ಸನಿಹದಿಳೆಗೆ ಸಸ್ಯಹಾಸ ಹಾಸ ಕೀರ್ಣ ಹಾಸ ಪೂರ್ಣ

0: ಜೀವದ ಒಲುಮೆ ಹೊನಲ ರಾಣಿನ ನಾನೇ ನಾನೇ ಬಿವದ ಒಲುಮೆ ಹೊನಲ ರಾಣಿನ ನಾನೇ ನಾನೇ ಬಿವದ ಒಲುಮೆ ಹೊನಲ ರಾಣಿನ.
1: ಇದುವರೆಗೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್, ಸಂಕಲನ

0: ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಆಕಾಶವಾಣಿ ಮಂಗಳೂರು.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ.
4: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಎರಡನೆಯ ಭಾಗ ವಿಕ್ರಮಾದಿತ್ಯ ವಿಜಯ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
5: ಬಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿಯುತ್ತದೆ ಎನ್ನುವ ಮಾತುಂಟು. ನನ್ನ ಗ್ರಹಚಾರವೇ ಸರಿ ಇಲ್ಲದಕ್ಕೆ ಯಾರನ್ನು ದೂರಿ ಏನು ಪ್ರಯೋಜನ? ಎಲ್ಲಿ ದುಷ್ಟಶಾಸನ ನಡೆಯುತ್ತದೋ ಅಲ್ಲಿ ನ್ಯಾಯ ದೇವತೆಯ ಅಸ್ತಿತ್ವವೇ ಇಲ್ಲ ಅಂತ ಲೆಕ್ಕ. ರಾಜನಾದವನು ರಾಕ್ಷಸನ ಹಾಗೆ ವರ್ತಿಸಿದರೆ, ಮಂತ್ರಿಗಳು ವ್ಯಾಘ್ರನಂತಾದರೆ, ಉಳಿದ ಜನ ಸಮುದಾಯ ಶ್ವಾನದಂತೆ ವರ್ತಿಸಿದರೆ ಬದುಕುವುದಕ್ಕಾದರೂ ದಾರಿ ಉಂಟೆ?
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
6: ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10:00 ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತಗೊಳ್ಳಿ ಮಕ್ಕಳೇ, 2211999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10:00. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಆತ್ಮೀಯ ಕೇಳುಗರೆ, ಜುಲೇಖಾ ಎನಪೋಯ ಆರೋಗ್ಯ ಸಂಪದ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಸಲ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ್ ನಾಯ್ಕ್ ಅವರೊಡನೆ ಪ್ರೋಸ್ಟೇಟ್ ಕ್ಯಾನ್ಸರ್ ವಿಷಯದ ಕುರಿತು ಸಂದರ್ಶನ. ಕೇಳಿ ಜುಲೇಖಾ ಎನಪೋಯ ಆರೋಗ್ಯ ಸಂಪದ ನಾಳೆ ಬೆಳಗ್ಗೆ 8:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೇ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಶೇಖ್ದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅಂತ ಹೇಳಿ. ಇವರು MBBS ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ಹುಬ್ಬಳ್ಳಿಯಲ್ಲಿ DCH ಅನ್ನ ಮುಗಿಸಿ ವಿಜಯಪುರ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ಏನಪ್ಪ ಅಂತಂದ್ರೆ, ಈಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಖದ ಅಲೆಗಳ ಬಗ್ಗೆ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಆಗುವ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅವುಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರ, ಈ ವಿಷಯ ಕುರಿತು ನಾವು ವೈದ್ಯರಿಂದಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಸರ್.
2: ಧನ್ಯವಾದಗಳು
1: ಸರ್. ಇವತ್ತು ನಾವು ಎಲ್ರಿಗೂ ಈ ವರ್ಷ ಒಂದು ಸಮ್ಮರ್ ಅಂತಂದ್ರೆ ಬಹಳ ಬೇಸರವನ್ನು ತಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಾಕಂದ್ರೆ ಪ್ರತಿ ವರ್ಷ ಸಮ್ಮರ್ ಬರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಈ ವರ್ಷದ ಒಂದು ಬೇಸಿಗೆ ಅನ್ನೋದಿದೆಯಲ್ಲ, ಶಾಖದ ಅಲೆಗಳಿಂದ ನಾವು ರೋಸಿ ಹೋಗ್ಬಿಟ್ಟಿವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಶಾಖದ ಅಲೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಅವರ ಆರೋಗ್ಯದಲ್ಲಿ ಕಂಡು ಬರುವಂತ ಒಂದು ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕುರಿತು ಇಂದು ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲನೇ ಪ್ರಶ್ನೆ, ಈಗೇನು ಜನರಲ್ಲಿ ನಾವು ಕರಿತೀವಿ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವುವು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
2: ನೀವು ಹೇಳ್ದಂಗೆ ಈ ಸರಿ ಬಿಲ್ ಅಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೇ ಇರುವಂತ ಲೆವೆಲ್ಗೆ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತಿ, ಅದನ್ನು ಕ್ರಾಸ್ ಆಯಿತು ಅಂತಂದ್ರೆ ಏನಾಗ್ತೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗೆ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ ಭಾಳ ಕಾಣಿಸ್ತೈತಿ. ಯಾಕೆ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ, ಸಣ್ಣಕ್ಕೊಳಗೆ ಏನಾಗ್ತೈತ್ರಿ ಇಷ್ಟು ಹೀಟ್ ವೇವ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂಥ ಕೆಪಾಸಿಟಿ ಇನ್ನೂ ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
1: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತಾರೆ,
2: ಆಟೋ ರೆಗ್ಯುಲೇಷನ್ ಅಂತ ಹೇಳಿ, ಬಾಡಿ ಟೆಂಪರೇಚರ್ ಇಷ್ಟಿದ್ದಾಗ ಅದನ್ನ ಕೂಲ್ ಮಾಡುವಂಥದ್ದು ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನೂ ಇಳಿತಾ ಇರ್ತೈತೆ ಅದು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಇಫ್ಟ್ ಹೀಟ್ ವೇವ್ ಇಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
1: ಹೊರಗಡೆ
2: ಹೋಗ್ತಾವ, ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ ಇರ್ತೈತಿ. ನಾ ಹೇಳಿದಾಗ ಒಂದು ಲೆಸ್ ದ್ಯಾನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗ ಬೇರೆ ಇರ್ತೈತಿ, ಮಾತ್ ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ. 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರ್ ಆದಂಗೆ ಒಂದು 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತು ಹೇಳ್ಬೋದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನು ಹೇಳ್ತೇವಲ್ಲ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು ಎಷ್ಟು ಜಾಸ್ತಿ ನೀರ್ ಕುಡಿಬೇಕು ಅನಿಸ್ತೈತ್ರಿ, ಮತ್ತು ಏನಾಕೈತಿ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ. ಯಾಕೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದೆಲ್ಲ ಏನಾಗಿರ್ತೈತಿ ಸ್ವೆಟ್ಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದಕ್ಕೆ ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗ, ಇದು ಒಂದು ಡಿಹೈಡ್ರೇಷನ್ ಲಕ್ಷಣ
1: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತದ್ದು.
2: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ ಇದ್ರ ಅಂದ್ರೆ ಎಲ್ಡರ್ಲಿ ಈ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರ ಅವ್ರು ನೀರು ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದು ಲಕ್ಷಣ. ಇನ್ನು ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ, ಹೀಟ್ ಎಕ್ಸಾಷನ್ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಎಫೆಕ್ಟ್, ಸಣ್ಣ ಮಕ್ಕಳಲ್ಲಿನೂ ಆಯಿತು ಹಿರಿಯ ನಾಗರಿಕರಲ್ಲಿನೂ ಆಯಿತು. ಇದ್ರ ಲಕ್ಷಣಗಳು ಏನು ಬರ್ತಾವು ಅಂತಂದರೆ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗ್ತೈತ್ರಿ, ಭಾಳಷ್ಟು ಸ್ವೆಟ್ಟಿಂಗ್ ಆಗೋದ್ರಿಂದ ಏನಾಗ್ತೈತ್ರಿ ಇವು

0: ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತಿ ರೀ, ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ
1: ರೀ.
0: ಅದಕ್ಕೆ ಏನಾಗ್ತದೆ, ಸುಸ್ತ್ ಆಗ್ತಾರೆ. ಎಕ್ಸಾಸ್ಟಿನ್ ಅಂದ್ರೆ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗೆ ಔಷಧ ಹೇಗೆ ಕೂಡ್ತಾರಲ್ರಿ, ಆ ಥರ ಎಕ್ಸಾಸ್ಟನ್, ಎಕ್ಸಾಸ್ಟ್ ಸಾಕು, ಇನ್ಕೆ ಮಾಡೋಕ್ಕಾಗಂಗಿಲ್ಲ, ಸುಸ್ತ್ ಆಗ್ತೈತಿ. ಕೆಲವೊಂದ್ಸರಿ ಡಿಝಿನೆಸ್ ಅಂತ ಹೇಳಿ ತಲೆ ಚಕ್ರ ಬರೋದು ಅಂತ ಹೇಳ್ತೈತಿ. ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗೆ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗೂ ಆಗ್ತೈತಿ ರೀ. ಓ, ಇದು ಎಲ್ಲ ಬಾಡಿ ಒಂಥರ ಅನ್ಈಸಿನೆಸ್, ಮೈಕೈ ನೋಸೋದು, ಈ ಲಕ್ಷಣ ಹೀಟ್ ಎಕ್ಸಾಸ್ಟನ್. ಇಲ್ಲೇ ಅಷ್ಟೇ ಯೂರಿನ್ ಪ್ರೊಡಕ್ಷನ್ನು ಕಡಿಮೆ ಆಗ್ತೈತಿ, ಒಂದಕ್ಕೆ ಹೋಗಿ ಮಾಡೋನು ಕಡಿಮೆ ಆಗ್ತದೆ.
1: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ನಾವು ನಿರ್ಜಲೀಕರಣ ಅಂತ ಕರಿತೀವಿ, ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವುದರಿಂದ ಮಕ್ಕಳಲ್ಲಿ ಆಗುವಂಥ ಬದಲಾವಣೆಗಳೇನು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
0: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವೆ, ಅದ್ರ ಪ್ರಕಾರನೇ ಅವ್ರದ್ದು ಸಿಂಪ್ಟಮ್ಸ್ ಇರ್ತೈತೆ ರೀ, ಅಂದ್ರೆ ಲಕ್ಷಣಗಳು ಇರ್ತಾವೆ. ಈಗ ನಾವು 1 ವರ್ಷ ಅಥವಾ ಅದಕ್ಕಿಂತ ಒಂದು ಕೆಳಗಿನ ಮಕ್ಕಳಿಗೆ ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು 2 ಥರ ಬಿಹೇವ್ ಮಾಡು ಅಂದ್ರೆ ಲಕ್ಷಣಗಳನ್ನು ತೋರಿಸ್ಬೋದು. ಒಂದು ಆಗಲೇ ಹೇಳ್ದಂಗೆ ಹತ್ರನೂ ಕಣ್ಣಾಗಿ ನೀರು ಬರೋಂಗಿಲ್ಲ, ಕಣ್ಣು ಒಳಗೆ ಹೋಗ್ತಾವೆ, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ, ನನಗೆ ಹಿಂಗಾಗೈತೆ ಅಂತ. ಅದಕ್ಕೆ ಏನು ಮಾಡ್ತೈತ್ರಿ, ಒಂದು ಇರಿಟೇಷನೂ ಆಗ್ಬೋದು, ಕಿರಿಕಿರಿ ಮಾಡೋದು, ಸುಮ್ಮ ಸುಮ್ಮನೆ ಅಳೋದು ವಿದೌಟ್ ರೀಸನ್, ಬಟ್ ಅದರ ಒಳಗೆ ಇಂಟರ್ನಲಿ ಅದರ ಲಕ್ಷಣ ಇರ್ತೈತಿ. ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತಿ. ಇನ್ನೂ ಒಂದು ಫಾರ್ಮ್ ಆಗಿ ಏನಾಗ್ಬೋದು, ಸುಸ್ತು ಆಗ್ಬೋದು, ಆಕ್ಟಿವ್ ಇರಂಗಿಲ್ಲ,
1: ಆಕ್ಟಿವ್ ಇರೋದಿಲ್ಲ.
0: ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ಥರ ಬಿಹೇವಿಯರ್ಸ್ ಬರ್ಬೋದು. ನಿರ್ಜಲೀಕರಣ ಲಕ್ಷಣ ಒಂದು ಇರಿಟೇಷನ್ನು ಆಗ್ಬೋದು, ಇನ್ನೂ ಒಂದು ಸುಸ್ತು ಆಗ್ಬೋದು. ಅಂದ್ರೆ ಅವ್ರ ತಾಯಿಂದ ಹೇಳ್ತಾರೆ, ಇವ್ರ ಮಗು ಹಿಂಗೆ ರೆಗ್ಯುಲರ್ ಹೆಂಗಿರ್ತೈತೆ ಹಂಗಿಲ್ಲ ರೀ, ಬರೇ ಮಕ್ಕೋತೈತ್ರಿ, ಅಳಂಗೆ ಇಲ್ಲ, ಹೊಟ್ಟಿಗೆ ಏನರ ತಿನ್ಸ್ಲಾಕ್ ಹೋದ್ರೂ ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್, ಅದರ ಲಕ್ಷಣ.
1: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದರೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂಥ ಲಕ್ಷಣಗಳು ಯಾವ ರೀತಿ ಅದಾವ ಅಂತೀರಿ?
0: ಇವಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸೇ ಬರ್ತೈತ್ರಿ, ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರೆ ಇದನ್ನ ಮಾಡ್ಬೋದು, ಇದನ್ನ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಸಿಮಿಲರೇ ಇರ್ತಾವ, ಭಾಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ನೀರು ಕುಡಿಬೇಕು, ನೀರು ಕುಡಿಬೇಕು ಅನ್ಸ್ತೈತ್ರಿ. ಅವರಲ್ಲಿನೂ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಸ್ಟನ್ ಅಂತ ಬಂತು ಅಂತಪ್ಪ ಅಂತಂದ್ರೆ ತಲೆ ಚಕ್ರದು, ತಲೆ ತಿರುಗಿ ಬೀಳ್ತಾರೆ, ಅವ್ರಿಗೆ ಉಲ್ಟಿ ಬಂದಂಗೆ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನೂ ಬರ್ಬೋದು ರೀ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಒಂದು ಹೇಳಿದ್ದೆ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದು ಕಂಡೀಷನ್, ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರೆ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂತಂದ್ರೆ ಏನು ಮಾಡ್ತೈತ್ರಿ, ಅದನ್ನು ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಾಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪ್ರಿಯೇಟ್ ಲೆವೆಲಿಗೆ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂದ್ರೆ ಆ ಲೆವೆಲನ್ನು ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯಿತು ಅಂತಂದ್ರೆ ಆ ಆಟೋ ರೆಗ್ಯುಲೇಷನ್ನ ಅಪ್ರಾಪ್ರಿಯೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗಬೇಕು, ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗಿಬಿಡ್ತೈತಿ, ಸ್ವೆಟ್ಟಿಂಗೇ ಆಗಂಗಿಲ್ಲ,
1: ಹೌದಿಲ್ಲ.
0: ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ದ ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಏನೂ ಇರಂಗಿಲ್ಲ, ಡ್ರೈ ಸ್ಕಿನ್ ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತಪ್ಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ, ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶ್ವಲಿ ಸಡನ್ ಆನ್ಸೆಟ್ ಅಂದ್ರೆ ಸಡನ್ ಆನ್ಸೆಟ್ ಇವೆಲ್ಲ, ಅವ್ರು ಬಿಸಿಲಲ್ಲಿ ಯೂಶ್ವಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗಿಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗಿಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಅವ್ರು ಹಿಂಗೆ ವಿಚಾರ ಮಾಡ್ತಾರೆ, ಸ್ಪಂದನೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಡೆಲೀರಿಯಸ್ ಸ್ಟೇಟ್ ಅಂತಾರೆ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರೆ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನು ಮಾತಾಡ್ತಾರೆ, ಇದು ಡೆಲೀರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ಡ್ ಸ್ಟೇಟ್ ಒಳಗಿರ್ತಾರೆ. ಇದು ಹೀಟ್ ಸ್ಟ್ರೋಕ್ ಇನ್ಫೆಕ್ಟ್. ಸಣ್ಣ ಮಕ್ಕಳೊಳಗಾದ್ರೂ ಅಫ್ಕೋರ್ಸ್ ಅವ್ರಿಗೂ ಸ್ಕಿನ್ ಸಿಂಪ್ಟಮ್ಸ್ ಹಿಂಗೆ ಇರ್ತಾವೆ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ್ರಿ.

0: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
1: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಹೀಟ್ ಎಕ್ಸಾಸ್ಟನ್ ಅನ್ನ ಸಿಂಪ್ಟಮ್ಸ್ ವೈಸೇ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೇ ಅಂತ ಹೇಳಿದ್ರು ಡೌಟು, ಅವರು ನೀರಿನಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡ್ಬೋದು. ಕಣ್ಣು ಡ್ರೈ ಆಗೈತಿ, ಮಗು ಅಳ್ತಾ ಇದೆ ಅಂದ್ರೆ ಕಣ್ಣಾಗಿನ ನೀರು ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೈತಿ, ಮಗು ಈಗ ತಾನೇ ನೀರಲ್ಲೇ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರು ಕುಡಿತಾ ಐತಿ ಅಂದ್ರೆ ರೆಗ್ಯುಲರ್ಕ್ಕಿಂತ ಜಾಸ್ತಿ ನೀರು ಕೇಳ್ತಾ ಇದೆಯಪ್ಪ ಅಂತಂದ್ರೆ ಡಿಹೈಡ್ರೇಷನ್ ಆಗಿದೆ ಅಂತಾರೆ. ಮತ್ತು ಆಗ್ಲೇ ನಾ ಹೇಳ್ದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕುತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಾ ಇರ್ತೈತಿ. ಇವು ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್, ಯೂಶ್ವಲಿ ತಾಯಿ ಇದನ್ನ ಫಸ್ಟ್ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ ಐಡೆಂಟಿಫೈ, ಇದು ವೇರಿಯೇಷನ್ ಆಗೈತಿ ಅಂತ ಕೊರ್ತ. ಮತ್ತು ಇವರಲ್ಲಿ ಏನಾಗ್ತೈತಿ, ಬಾಡಿ ಟೆಂಪ್ರೇಚರ್ ಕ್ಲೈಮೇಟ್ ಹೆಂಗೆ ಜಾಸ್ತಿ ಆದಂಗೆ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವರು ಯೂಶ್ವಲಿ ಏನು ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರೆ.
0: ಹೌದು,
1: ಇದೇನು ಹೀಟ್ ವೇವ್ ಇಂದ ಆಗಿರುವಂಥ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡಿಕೊಂಡು, ಯೂಶ್ವಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನೋ ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳಿಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
0: ಗೊತ್ತು
1: ಮಾಡ್ಕೋಬೇಕು.
0: ಈಗ ಇಷ್ಟೆಲ್ಲ ಹೇಳಿದ್ರಿ ಸರ್ ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
1: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನೂ ಹೇಳಿದ ಹಂಗೆ ಪೀಕ್ ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗ್ಬಾರ್ದು. ಪೀಕ್ ಟೈಮ್ ಅಂತ ಯೂಶ್ವಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ, ಬಟ್ ನಾವು ಯೂಶ್ವಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕನೂ ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು, ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಕಳು ಹೆಂಗಾದ್ರೂ ಸ್ಕೂಲ್ ರಜಾ ಬಿಟ್ಟೈತಿ, ಹೋಗದ IPL ನೋಡ್ಕೋತೀವಿ, ಕ್ರಿಕೆಟ್ ಬೆನ್ ಹತ್ತಿ ಕ್ರಿಕೆಟ್ ಆಡದೆ ಅದು ಆಡದೆ ಬಿಸಿಲು ಕನ್ಸಿಡರ್ ಮಾಡಂಗಿಲ್ಲ ಏನಿಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು. ಯಾವುದೇ ಒಂದು ರೀಸನ್ ಇರ್ಲಾರೆ, ಎಮರ್ಜೆನ್ಸಿ ರೀಸನ್ ಇರ್ಲಾರೆ, ದೊಡ್ಡವರಾದರೂ ಅಷ್ಟೇ ಈ ಒಂದು ಪೀಕ್ ಬಿಸಿಲಿನ ಟೈಮಲ್ಲಿ ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ಸ್ವಲ್ಪ ನಮ್ಮ ಕಡೆ ತ್ರಾಸ್ ಮನೆಗಳು ಇರ್ತಾವ್ರಿ, ಅಥವಾ ಒಂದೇ ಫ್ಲೋರಿಂದ RCC ಮನೆ ಇರ್ತೈತಿ, ಅದು ಇಡೀ ದಿವಸ ಕಾಯ್ದು ಕಾಯ್ದು ಅದು ಆರೋದೇ ಇಲ್ಲ.
0: ಹೌದು,
1: ಆಲ್ಮೋಸ್ಟ್ ಈ ಸಮ್ಮರ್ 2 ತಿಂಗಳು 3 ತಿಂಗಳು ಅಂತ ಅದು ಯಾವತ್ತೂ ಜನ ಸುಡ್ತಿರ್ತೈತಿ,
0: ಫ್ಯಾನ್ ಹಚ್ಚಿದ್ರು ಕೂಡ ಫ್ಯಾನ್ ಗಾಳಿ ಕೂಡ ಬಿಸಿ
1: ಗಾಳಿನೇ ಬರೋದ್ರು.
0: ಹೌದು,
1: ಸೊ ಹಿಂಗಾಗಿ ಆದಷ್ಟು ಮನೆಯಲ್ಲಿ ಏನು ಮಾಡಬೇಕು, ಈ ಬಿಸಿ ನೀ ಇದು ನಾರ್ಮಲ್ ಬಟ್ಟೆ ಹಸಿ ಮಾಡಿ ಅದನ್ನ ಸ್ವಲ್ಪ ಮೈ ಒರೆಸ್ತಾ ಇರೋದು, ಅವಾಗವಾಗ ನೀರು ಕುಡಿತಾ ಇರೋದು, ಈ ತರ ಮಾಡ್ಕೊಂಡಿದ್ರೆ ಇದನ್ನ ನೀವು
0: ಕಾರಣ ಇವೆಲ್ಲ ಇರ್ತವೆ
1: ಅವಾಯ್ಡ್ ಮಾಡ್ಬೋದು.
0: ಅಂದ್ರೆ ಈಗ ನನಗೆ ತಿಳಿದ ಮಟ್ಟಿಗೆ ನಮಗೆ ಬಾಯಾರಿಕೆ ಆಗಲಿ ಆಗದೆ ಇರಲಿ ಎವ್ರಿ 1 ಅವರ್ಗೆ ನಾವು ಗ್ಲಾಸ್ ನೀರು ಕುಡಿಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು, ಇದು ನಿಜಾನಾ ಸರ್?
1: ಹೌದು, ಖಂಡಿತವಾಗ್ಲು. ಈ ಕ್ಲೈಮೇಟಿಗಂತೂ ಮೋಸ್ಟ್ಲಿ ಅವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ ಕಾಣಿಸ್ತೈತಿ, ಅಥವಾ ಅವ್ರ ಅನುಭವಕ್ಕೆ ಬಂದಿದ್ದ ಈಗ
0: ಹೇಳ್ತಾ ಇದ್ದಾರೆ.
1: ಸೊ ಹಿಂಗಾಗಿ ಅದು ಹೇಳ್ತಾ ಇರೋದು ಸತ್ಯನೇ, ಯಾಕೆ ನೀರು ಕುಡಿತಾನೆ ಇರಬೇಕು. ಅಷ್ಟು ಡಿಹೈಡ್ರೇಷನ್ನು ಹೀಟ್ ವೇವ್ ಇದ್ದಾಗ ನೀವು ನೀರು ಕುಡಿಲಿಲ್ಲ ಅಂದರೆ ಅದು ಮಿಲ್ಡ್ ಫಾರ್ಮ್ ಇದ್ದಿದ್ದು ಮಾಡ್ರೇಟಿಗೆ ಹೋಗ್ತೈತಿ, ಮಾಡ್ರೇಟೆಡ್ ಇದ್ದು ಸಿವಿಯರಿಗೆ
0: ಹೋಗುತ್ತೆ.
1: ಮತ್ತು ಈಗಿನ ಕ್ಲೈಮೇಟಲ್ಲಿ ಬರೀ ನೀರು ಕುಡಿದ್ರೆ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಕೈತಿ. ಈ ಸ್ವೆಟಿಂಗ್ ಆದ್ರಿಂದ ಬರೀ ನೀರಿನ ಜೊತೆ ಲವಣಾಂಶಗಳು
0: ಬೇಕು, ನಮ್ಮ
1: ಬೇಕಾಗ್ತೈತಿ, ಅವೆಲ್ಲ ಲಾಸ್ ಆಗಿರ್ತಾವೆ, ಅದನ್ನೂ ರಿಪ್ಲೇಸ್ಮೆಂಟ್ ಆಗ್ತೈತಿ. ಬರೀ ನೀರು ಕುಡಿಯೋದ್ರಿಂದ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಯ್ತಂದ್ರೆ ನಮ್ಮ ಬ್ಲಡ್ ಅಲ್ಲಿರುವಂತಹ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಸೋಡಿಯಂ ಪೊಟ್ಯಾಸಿಯಂ, ಅವು ಕಡಿಮೆ ಆಗ್ತಾವ. ನೀರಿನ ಪ್ರಮಾಣ ಜಾಸ್ತಿ ಆಗಿ ಎಲೆಕ್ಟ್ರೋಲೈಟ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರೆ ಅದರಿಂದ ಕಾಂಪ್ಲಿಕೇಶನ್ ಆಗ್ತಾವ. ಸೊ ಹಿಂಗಾಗಿ ಬರೀ ನೀರು ಕುಡಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಲವಣಾಂಶನೂ ಹೋಗ್ಬೇಕು. ಅದು ಹೆಂಗ ಹೋಗ್ಬೋದಪ್ಪ ಅಂದ್ರೆ ORS ಅಥವಾ ಪಾನಕ ಅನ್ರಿ, ಮಜ್ಜಿಗೆ ಅನ್ರಿ, ಈ ತರ ಪದಾರ್ಥಗಳನ್ನು ಕುಡಿಯೋದ್ರಿಂದ ಇದು ಇನ್ನೂ ಅಷ್ಟು ಬೆನಿಫಿಷಿಯಲ್ ಆಗಿದೆ.
0: ಮತ್ತೆ ಈಗ ಇಷ್ಟೆಲ್ಲ ಮಾಹಿತಿಯನ್ನ ಮಾಡಿಕೊಟ್ರಿ ಡಾಕ್ಟರ್ ಸಂತೋಷ್ ಬ್ಯಾಕೋಡವ್ರೆ, ಇದಕ್ಕೆ ಪರಿಹಾರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ?
1: ಪರಿಹಾರಗಳು ಅಂತಂದ್ರೆ ಒಂದು ಪ್ರಿವೆನ್ಷನ್, ಇದು ಆಗದೆ ಇರುವಂಗ ನೋಡ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ. ಆಯ್ತು ಅಂದ್ರೆ ಆಮೇಲೆ ಟ್ರೀಟ್ಮೆಂಟ್. ಆಗದೆ ಇರೋಂಗೆ ಹೆಂಗ್ ನೋಡ್ಕೋಬೇಕು, ಎಸ್ಪೆಷಲಿ ಸಣ್ಣ ಮಕ್ಕಳು ನಾ ಆಗ್ಲಿ ಹೇಳ್ದಂಗೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಆದಷ್ಟು ಬೆಳಗ್ಗೆ 9-10 ಗಂಟೆ ಒಳಗಡೆ ನೀವು ಏನು ಫಿಸಿಕಲ್ ಆಕ್ಟಿವಿಟಿ ಆಟ ಅನ್ರಿ ಅದು

ಒಂದು ಮಾಡಿಸಿ ಮನೆಯಲ್ಲೇ ಇರುವಾಗ ನೋಡ್ಕೋಬೇಕು. ಟೈಮ್ ಸಿರಿ ನೀರು ಕುಡಿಯೋದು ಮತ್ತು ಸ್ಟ್ರೇನಿಯಸ್ ಎಕ್ಸರ್ಸೈಸ್ ಅಂತ ಫಿಸಿಕಲ್ ಆಕ್ಟಿವ್ ಅಂತ ಹೇಳ್ತಾರೆ, ಯಾಕೆ ಅದರಿಂದನೂ ಬಾಡಿ ಹೀಟ್ ಆಕೈತಿ. ಆ ಒಂದು ಕೆಲಸ ಕಾರ್ಯಗಳನ್ನು ಅವಾಯ್ಡ್ ಮಾಡೋದು. ಈ ಒಂದು 11-12 ಗಂಟೆಯಿಂದ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರಿಗೆ ಹೋಗಬಾರ್ದು. ಇನ್ ಕೇಸ್ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗೋದು ಬಂತಂದ್ರೂ ಕ್ಯಾಪ್ ಹಾಕೊಳ್ಬೋದು, ಇಲ್ಲಾಂದ್ರೆ ಛತ್ರಿ ಯೂಸ್ ಮಾಡ್ಬೋದ್ರಿ. ಕೈಯಲ್ಲಿ ಯಾವಾಗಲೂ ಬಾಟಲ್, ನೀರಿನ ಬಾಟಲ್ ತಗೊಂಡೇ ಹೊರಗೆ ಹೋಗ್ಬೇಕು.

0: ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳಿ ಹೇಳ್ತೇವ್ರಿ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದು ಲೆವೆಲ್ಗೆ ಬಂದ ತಕ್ಷಣ ಏನಾಗ್ತೈತಿ, ಒಂದು ಲೆವೆಲ್ಗೆ ಬರೋ ತನಕನೂ ಬಾಡಿ ಅದನ್ನ ಆಟೋ ರೆಗ್ಯುಲೇಟ್ ಮಾಡ್ತೈತಿ. ಆ ಒಂದು ಸರ್ಟನ್ ಲೆವೆಲ್ ಅನ್ನ ಬಾಡಿ ಟೆಂಪರೇಚರ್ ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತ್ರಿ, ಡೈರೆಕ್ಟ್ ಹೀಟ್ ಇಂದ ಆಗುವಂತ ಇಂಜುರಿ ಸ್ಟಾರ್ಟ್ ಆಗ್ತೈತ್ರಿ. ಎಸ್ಪೆಷಲಿ ಎಂಡ್ ಆರ್ಗನ್ಸ್, ಬ್ರೈನ್ ಅನ್ರಿ, ಹಾರ್ಟ್ ಅನ್ರಿ, ಕಿಡ್ನಿ ಅನ್ರಿ. ಈ ಆಟೋ ರೆಗ್ಯುಲೇಷನ್ ತಪ್ಪು ಅಂದ್ರೆ ಹೀಟ್ ಇಂದ ಡೈರೆಕ್ಟ್ ಆಗಿ ಬ್ರೈನ್ ಇಂಜುರಿ ಸೆಲ್ಗಳು ಇರ್ತಾವ, ಇಂಡಿವಿಜುವಲ್ ಸೆಲ್ ಇರ್ತಾವ, ಅವಕ್ಕೆ ಏನಾಗ್ತಾವ್ರಿ, ಡ್ಯಾಮೇಜ್ ಆಗ್ತೈತಿ. ಅವು ಸ್ವಲ್ಪ ಎಡಿಮಾ ಅಂತ ಹೇಳ್ತಾವ, ಎಡಿಮಾ ಅಂತ ಆಗ್ತೈತಿ. ಕೆಲವೊಂದ್ಸರಿ ಬಹಳ ಪ್ರೊಲಾಂಗ್ಡ್ ಈ ಹೀಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗ್ತವ್ರಿ, ಕೆಲವೊಂದ್ಸರಿ ಸೆಲ್ ಡೆತ್ತು ಆಗ್ತೈತಿ. ಅವಾಗ ಏನಾಗ್ತೈತ್ರಿ, ಇವೆಲ್ಲ ಇಂಡಿವಿಜುವಲ್ ಸೆಲ್ ಎಡಿಮಾ ಆಯ್ತಲೋ, ಮೆದುಳಿಗೆ ಸೆರೆಬ್ರಲ್ ಎಡಿಮಾ ಅಂತ ಹೇಳ್ತೀವಿ. ಸೆರೆಬ್ರಲ್ ಎಡಿಮಾ ಆಯ್ತು ಅಂತ ಏನಾಗ್ತೈತಿ, ನಾಗ್ಲೇ ಇದರ ಲಕ್ಷಣ ಹೇಳಿದೆ, ಟೆಲೀರಿಯಸ್ ಸ್ಟೇಟ್, ಕನ್ಫ್ಯೂಸ್ ಸ್ಟೇಟ್, ಈ ತರ ಆಗಿ ಸುಸ್ತಾಗ್ಬಿಡ್ತಾರ. ಕೆಲವೊಂದ್ಸರಿ ಇದ್ರ ಸಿವಿಯರ್ ಫಾರ್ಮ್ ಆಗಿ ಏನಾಗ್ತೈತ್ರಿ, ಫಿಟ್ಸು ಬರ್ತೈತಿ. ಫಿಟ್ಸು ಅಂತಂದ್ರೆ ಕನ್ವಲ್ಷನ್ ಅಂತ ಹೇಳ್ತೇವೆ,
1: ಅಪಸ್ಮಾರ ಅಂತ.
0: ಹಾ, ಕನ್ವಲ್ಷನ್ ಬರ್ತೈತ್ರಿ. ಕೆಲವೊಂದ್ಸರಿ ಏನಾಗ್ಬಿಡ್ತೈತ್ರಿ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದ್ಬಿಡ್ತಾರ. ಸೊ ಈ ರೀತಿ ಈ ಡೈರೆಕ್ಟ್ ಹೀಟ್ ಇಂದ ಆಗುವಂತ ಎಫೆಕ್ಟ್ ಇದು, ಇದನ್ನ ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈ ತರ ಏನಾದರೂ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ಇದನ್ನ ಅಲ್ಲೇ ಸಾಲ್ವ್ ಮಾಡುವಂತ, ಎಲ್ಲಿ ಹತ್ತಿರದಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋಗಿ, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ.
1: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಕಿವಿ ಮಾತನ್ನ ಏನಾದರೂ ಹೇಳ್ಬೋದಾ ಸರ್?
0: ಕಿವಿ ಮಾತು ಅಂದ್ರೆ, ಈಗಿನ ಬಿಸಿಲಲ್ಲಿ ಪರಿಸ್ಥಿತಿಯಲ್ಲಿ ಈಗ ಆಗಲೇ ಸರ್ಕಾರನೂ ಆದೇಶ ಹೊರಡಿಸಿ ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡಿದೆ, ಇದನ್ನ ಪಾಲನೆ ಮಾಡ್ರಿ ಅಂತ. ಫಸ್ಟ್ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ರಿ, ಫಸ್ಟ್ ಕ್ರೈಟೀರಿಯಾ. ಆದಷ್ಟು ಜಾಸ್ತಿ ಜಾಸ್ತಿ ಲಿಕ್ವಿಡ್ ಡಯಟ್, ನೀರಿನಂಶ ಇರುವಂತಹ ಪದಾರ್ಥಗಳನ್ನು, ಕೆಲವೊಂದು ಹಣ್ಣು ಬರ್ತಾವ, ಕರ್ಬೂಜ ಬರ್ತೈತ್ರಿ, ಕಲ್ಲಂಗಡಿ ಬರ್ತೈತಿ, ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತಹ ಇರ್ತಾವ ಕನ್ಸ್ಯೂಮ್ ಮಾಡಬೇಕು, ತಿನ್ನಬೇಕು. ಮತ್ತು ಓ ಆರ್ ಎಸ್, ಪಾನ್ಕ, ಮತ್ತು ಮಜ್ಜಿಗೆ, ಇವು ಏನಿರ್ತಾವ್ರಿ, ನೀರಿನ ಜೊತೆ ಇವ್ರ ಜೊತೆ ಲವಣಾಂಶನೂ ಇರ್ತೈತ್ರಿ, ಇವುಗಳನ್ನ ರೆಗ್ಯುಲರ್ ಆಗಿ ಕುಡಿತಾ ಇರಬೇಕು. ಮತ್ತು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ರೂ ನಾ ಆಗ್ಲೇ ಹೇಳ್ದಂಗೆ ಕ್ಯಾಪು ಛತ್ರಿ ಯೂಸ್ ಮಾಡ್ರಿ. ಕೆಲವೊಂದ್ಸರಿ ಡ್ಯಾಂಪ್ ಕ್ಲಾತ್ ಅಂತ, ಅಂದ್ರೆ ಒಂದು ಹಸಿ ಅರ್ಬಿ ಮಾಡಿಕೊಂಡು ಅದನ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಹೀಟ್ ಏನಾಗ್ತೈತ್ರಿ, ಅಷ್ಟು ಬಡಿಯಂಗಿಲ್ಲ. ಆದಷ್ಟು ಮನೆ ಒಳಗಡೆ ಕ್ಲೋಸ್ ಡೋರ್ ಅಂತ ಹೇಳ್ತಾರೆ, ಅಂದ್ರೆ ಸನ್ಲೈಟಿಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೂ ಒಂದು ಅರ್ಧ ಗಂಟೆ ಬಿಸಿಲು ಜಾಸ್ತಿ ಆಯ್ತು, ಎಲ್ಲಿ ನೆರಳಿರ್ತೈತಿ, ಚಾಟ್ ಇರ್ತೈತಿ, ಅಲ್ಲಿ ಹೋಗಿ ಒಂದು 10 ನಿಮಿಷ ಡೈರೆಕ್ಟ್ ಬಿಸಿಲಿಂದ ಸ್ವಲ್ಪ ರೆಸ್ಟ್ ತಗೊಂಡು ನೀರು ಅದು ಕುಡಿದು ಮುಂದೆ ಹೋಗ್ಬೋದು ಅಂತ ಮಾಡಿದರೆ, ಈ ಹೀಟ್ ವೇವ್ ಆಗುವಂಥ ಏನೆಲ್ಲ ಅಡ್ಡ ಪರಿಣಾಮಗಳು, ಡಿಹೈಡ್ರೇಷನ್ ಅನ್ರಿ, ಹೀಟ್ ಎಕ್ಸಾಸ್ಷನ್ ಅನ್ರಿ, ಅಥವಾ ಸಿವಿಯರ್ ಫಾರ್ಮ್ಸ್ ಹೀಟ್ ಸ್ಟ್ರೋಕನ್ನು ಅವಾಯ್ಡ್ ಮಾಡ್ಬೋದು.
1: ಇದುವರೆಗೆ ವಿಜಯಪುರ ಆಕಾಶವಾಣಿಗೆ ಬರು ಶಾಖದ ಅಲೆಗಳು ಮತ್ತು ಆ ಅಲೆಗಳಿಂದ ಆಗುವಂತ ಚಿಕ್ಕವರಿಂದ ಹಿರಿಯರಲ್ಲಿ ಕಂಡು ಬರುವಂತಹ ಲಕ್ಷಣಗಳು, ಕಾರಣಗಳು, ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.
3: ಸಹಕಾರ ಸಿದ್ರಾಯ್ ಸಾಳುಂಕೆ,
2: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗೆ

ಹಾಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರಿಗೂ ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಲೇ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು 30 ಸೆಪ್ಟೆಂಬರ್ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014 ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವವಿದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು,
ಡಿಜಿಟಲೈಜೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ

0: ಬಳಕೆ ಹೀಗೆ ಹತ್ತು ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೆ ಒಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾ ಅವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
4: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
3: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
4: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
3: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
4: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
3: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
5: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ

0: ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟ್ರಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟ್ರಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟ್ರಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ

0: ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ಧ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟ್ರಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನ್ನೋವೇಟ್ಸ್ 2026 ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳು ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮಂಗಳೂರು ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸ್ಬೇಕು.

0: ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ವರ ಮಾಧುರ್ಯದಲ್ಲಿ ಮೊದಲಿಗೆ ಎಂಎಸ್ ಅನಂತರಾವ್ ಅವರು ಹಾಡಿರುವ ಭಕ್ತಿಗೀತೆಗಳು, ಬಸವಣ್ಣ ಅವರ ರಚನೆ ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ.

0: मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: जन-जन का रखे ध्यान, टीबी मुक्त भारत अभियान।
2: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: हेलो
4: राजेश अवरे, पोलिस स्टेशन इंद ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
2: ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
3: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
3: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಕಾಶವಾಣಿ ಮಂಗಳೂರು ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿದಿನ ಒಂದಲ್ಲ ಒಂದು ವಿಷಯದ ಜೊತೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮದಲ್ಲಿ ಏನಾದರೊಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಯೋಚನೆ ಮಾಡಿದಾಗ ಹಲವಾರು ವಿಷಯಗಳು ತಲೆಯಲ್ಲಿ ಓಡ್ತದೆ. ಯಾವ ವಿಷಯವನ್ನು ಆಯ್ಕೆ ಮಾಡುವುದು ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಹಾಗೆ ಕೆಲವೊಂದ್ಸಲ ಯಾವ ವಿಷಯವೂ ತಲೆಗೆ ಹೊಳೆಯೋದೇ ಇಲ್ಲ. ಹೀಗಿರುವಾಗ ವಿಷಯ ಅನ್ನುವುದೇ ಒಂದು ವಿಷಯವಾದರೆ ಹೇಗೆ ಅಂತ ಯೋಚನೆ ಮಾಡಿ ಇವತ್ತಿನ ಸಂಯೋಜಿತ ಕಾರ್ಯಕ್ರಮದಲ್ಲಿ ವಿಷಯದ ಒಳಗಡೆ ಏನೆಲ್ಲ ಕತೆ ಇದೆ ಅನ್ನೋದನ್ನು ಮಾತನಾಡುತ್ತಾ ಹಾಡುಗಳನ್ನು ಕೇಳುವ. ಮೊದಲಿಗೆ ವರುಣ್ ರಾಮಚಂದ್ರ ಸಂಗಡಿಗರ ಜೊತೆ ಹಾಡಿರುವ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ. ಸಾಹಿತ್ಯ ರಕ್ಷಿತ್ ಶೆಟ್ಟಿ, ಸಂಗೀತ ಬಿ ಅಜನೀಶ್ ಲೋಕನಾಥ್.

ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಪ್ರತಿಯೊಂದು ವಿಷಯಗಳು ಕೂಡ ಬಹಳ ಅದ್ಭುತವಾಗಿರುತ್ತೆ. ಹೇ, ಒಂದು ವಿಷಯ ಗೊತ್ತುಂಟ ಅಂತ ಯಾರಾದರೂ ಹೇಳಿದರೆ ನಮ್ಮ ಕಿವಿ ಕಣ್ಣು ಸೇರಿ ಎಲ್ಲ ಇಂದ್ರಿಯಗಳು ಅಲರ್ಟ್ ಆಗಿಬಿಡುತ್ತೆ, ಏನೋ ಒಂದು ಸುದ್ದಿ ಇದೆ ಅಂತ ಅಲ್ವಾ. ನಮ್ಮೆಲ್ಲ ಗಮನವನ್ನು ಸೆಳೆಯುವ ಶಕ್ತಿ ಈ ವಿಷಯಕ್ಕೆ ಇದೆ ಅಂತ ಆಯಿತು. ನಾವು ಹೇಳುವ ರೀತಿಯಲ್ಲಿ ವಿಷಯದ ಆಳ ಅರಿವು ಅರ್ಥ ಆಗುತ್ತೆ. ಕೆಲವೊಮ್ಮೆ ಇದೆಲ್ಲ ದೊಡ್ಡ ವಿಷಯವೇ ಅಲ್ಲ ಅನ್ನೋ ಮಾತು ಬಂದಾಗ ಅಲ್ಲಿ ನಡೆದ ಘಟನೆ ಅಥವಾ ಸಂದರ್ಭ ಎಲ್ಲವೂ ನಗಣ್ಯ ಅನ್ನೋ ಅರ್ಥನೂ ಕೊಡುತ್ತೆ. ಹಾಗಿರುವಾಗ ವಿಷಯ ಅನ್ನುವುದು ನಮ್ಮ ಜನನದ ಸುದ್ದಿಯಿಂದ ಹಿಡಿದು ನಮ್ಮ ಕೊನೆಯ ಪಯಣದವರೆಗೂ ಎಲ್ಲ ಕ್ಷಣಗಳು ಕೂಡ ಇನ್ನೊಬ್ಬರಿಗೆ ವಿಷಯನೇ ಆಗಿರುತ್ತೆ ಅಲ್ವಾ. ಇಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಯಾರ ಹತ್ರ ಆದರೂ ಹೇಳಬೇಡಿ ಅಂತ ಹೇಳಿದರೆ ಅದು ಗುಟ್ಟಾಗುತ್ತೆ. ಸೊ ಅದನ್ನು ಯಾರ ಹತ್ರ ಆದರೂ ಹೇಳಿದರೆ ಅದು ರಟ್ಟಾಗುತ್ತೆ. ಸೊ ಇಮ್ಮೆಲ್ಲಗೆ ಹೇಳುವ ಕಿವಿಯ ಗುಟ್ಟಿನ ಈ ಒಂದು ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಚಿತ್ರ December 30 ಪವಿತ್ರ ಪ್ರೇಮ. ಸಾಹಿತ್ಯ RN ಜಯಗೋಪಾಲ್, ಸಂಗೀತ ವಿಜಯ್ ಭಾಸ್ಕರ್.

ಈಗಾಗಲೇ SSLC ರಿಸಲ್ಟ್ ಬಂದ ಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ವಿಷಯವನ್ನು ಆಯ್ಕೆ ಮಾಡುವುದು ಅನ್ನೋದರಲ್ಲಿ ನಮ್ಮ ಜೀವನದ ಮುಂದಿನ ಗುರಿಯು ನಿರ್ಧಾರ ಆಗುತ್ತೆ. ಹಾಗೆ ಸ್ವಲ್ಪ ತಮಾಷೆಯಾಗಿ ಯೋಚನೆ ಮಾಡುವುದು ಅಂತಾದರೆ, ರೀ ನಾನು ಮೊನ್ನೆ ಹೇಳಿದ ವಿಷಯ ನಿಮಗೆ ನೆನಪಿದೆ ಅಲ್ವಾ ಅಂತ ಎಲ್ಲಿಯಾದರೂ ಹೆಂಡತಿ ಗಂಡನಿಗೆ ಹೇಳಿದರೆ ಮುಗೀತು. ಗಂಡನಿಗೆ ಎಲ್ಲೆಲ್ಲಿ ಬೆವರು ಕಿತ್ಕೊಂಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೆಂಡತಿ ಯಾವ ವಿಷಯ ಹೇಳಿದಾಳೆ ಅನ್ನುವುದು ನೆನಪಿದ್ರೆ ಪುಣ್ಯ, ಇಲ್ಲಾಂದರೆ ದಿನಕ್ಕೆ 200 ವಿಷಯ ಹೇಳು ಹೆಂಡತಿ ಮೊನ್ನೆ ಯಾವ ವಿಷಯ ಹೇಳಿದಾಳೆ ಅಂತ ಯೋಚನೆ ಮಾಡಿ ಮಾಡಿಯೇ ಗಂಡನ ಅವತ್ತು ಮಾಡಬೇಕಾದ ವಿಷಯವು ಮರೆತು ಹೋಗೋ ಸಂದರ್ಭನೇ ಇರುತ್ತೆ. ಯಾಕಂದರೆ ಗಂಡ ಹೆಂಡತಿ ಸಂಬಂಧನೂ ಒಂದು ಅದ್ಭುತ. ಅಲ್ಲಿನ ಅವರ ನಡುವಿನ ಯಾವ ವಿಷಯವೂ ಕೂಡ ಮೂರನೆಯ ವ್ಯಕ್ತಿಗೆ ಗೊತ್ತಾಗದ ಹಾಗೆ ಜೀವಿಸೋದು ಕೂಡ ಒಂದು ದೊಡ್ಡ ವಿಷಯವೇ ಅಲ್ವಾ?

ಮಂಜುಳಾ ಗುರುರಾಜ್ ಹಾಗೂ ಸ್ವರ್ಣಲತಾ ಹಾಡಿರುವ ಹೆಂಡತಿ ಹೇಳಿದರೆ ಕೇಳಬೇಕು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಚಕ್ರವರ್ತಿ. ಇಲ್ಲಿ ಯಾವುದೇ ಒಂದು ವಿಷಯವನ್ನು ಹೇಳುವಾಗ ಎದುರಿನ ವ್ಯಕ್ತಿಗೆ ಯಾವ ರೀತಿ ಅದು ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡಿಕೊಂಡು ಹೇಳಬೇಕಾಗತ್ತೆ. ಅದು ದುಃಖದ ವಿಷಯ ಆಗಿರ್ಬೋದು ಅಥವಾ ಸಂತೋಷದ ವಿಷಯ ಆಗಿರ್ಬೋದು. ಯಾಕಂದರೆ ಎಲ್ಲ ಸಮಯ ಒಂದೇ ರೀತಿ ಇರಲ್ಲ, ಪ್ರತಿಯೊಬ್ಬರ ಮನಸ್ಥಿತಿ ಒಂದೇ ರೀತಿ ಇರಲ್ಲ. ಹಾಗೆ ನಮಗೆ ಕಾಡೋ ವಿಷಯ ಯಾವುದಾದ್ರೂ ಇದ್ದರೆ, ನಮಗೆ ಆತ್ಮೀಯರು ಅಂತ ಅನಿಸಿಕೊಂಡವರ ಹತ್ರ ಹೇಳಿದರೆ ಮನಸ್ಸು ಕೂಡ ಹಗುರ ಆಗುತ್ತೆ. ಯಾಕಂದರೆ ಯಾವುದೇ ವಿಷಯಗಳು ಜಾಸ್ತಿ ಸಮಯ ಮನಸ್ಸಿನ ಒಳಗೆ ಇಟ್ಟುಕೊಂಡು ಕೊರಗುವುದರ ಬದಲು ಅದನ್ನು ಹೇಳಿ ನಿರಾಳ ಆಗುವುದು ಒಳ್ಳೆಯದು. ಅದು ಬೇಕಾದರೆ ಪ್ರೀತಿಯೂ ಆಗಿರ್ಬೋದು. ಇಷ್ಟಪಡುವವರ ಹತ್ತಿರ ನಮ್ಮ ಇಷ್ಟವನ್ನು ಹೇಳಿ ನಿರಾಳ ಆಗ್ಬೋದು. ಒಪ್ಪಿದ್ರೆ ಸೈ, ಇಲ್ಲಾಂದರೆ ಜೈ, ಮುಂದೆ ಹೋಗ್ತಾ ಇರೋದು.

ಮಂಜುಳಾ ಗುರುರಾಜ್ ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಇನ್ನು ನಾವು ಕೇಳೋ ಯಾವುದೇ ವಿಷಯಕ್ಕೂ ಕೂಡ ಎರಡು ಮಗ್ಗುಲುಗಳಿರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪ್ರತಿಕ್ರಿಯೆಯು ಕೂಡ ನಾವು ಕೇಳಿದ ವಿಷಯಕ್ಕೆ ಒತ್ತನ್ನು ಕೊಟ್ಟ ಹಾಗೆ ಆಗುತ್ತೆ. ಕೇಳಿದ ವಿಷಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಪರಾಮರಿಸಿ ನೋಡಿ ಪ್ರತಿಕ್ರಿಯಿಸುವುದು ಮುಖ್ಯ ಆಗುತ್ತೆ. ಈಗಂತೂ ಡಿಜಿಟಲ್ ಯುಗ ಅಲ್ವಾ, ಸಾವಿರಾರು ರೀಲ್ಸ್ಗಳಿರ್ಬೋದು ಅಥವಾ ಇಂಟರ್ನೆಟ್ಗಳಲ್ಲಿ ಬರುವ ವಿಷಯಗಳಿರ್ಬೋದು, ಎಲ್ಲವೂ ಸರಿ ಇರುತ್ತೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನಮಗೆ ಸಿಕ್ಕಿದ ವಿಷಯದ ಮಾಹಿತಿ ಸರಿಯೋ ತಪ್ಪೋ ಅನ್ನೋದು ಕೂಡ ನಾವು ನೋಡಿಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ನಮ್ಮ ಪ್ರತಿಕ್ರಿಯೆ ತಪ್ಪಾಗಬಹುದು. ಮುಂದಿನ ಹಾಡು ಕಾಕಿ ಚಿತ್ರಕ್ಕಾಗಿ ಚೇತನ್ ನಾಯಕ್ ಹಾಗೂ ಈಶಾ ಸುಚಿ ಹಾಡಿದ್ದಾರೆ. ಸಾಹಿತ್ಯ ಕವಿರಾಜ್, ಸಂಗೀತ ಋತ್ವಿಕ್.

ಅಸಲು ವಿಷಯದ ಬಗ್ಗೆ ಮಾತನಾಡ್ತಾ ಹೋದಾಗ ಹಾಗೆ ಬಹಳಷ್ಟು ವಿಷಯಗಳು ಸಿಗ್ತವೆ. ನಮ್ಮ ಜೀವನದಲ್ಲಿ ಯಾರೇ ಬರಲಿ, ಯಾರೇ ಇರಲಿ, ನಮ್ಮ ಹತ್ತಿರ ಒಂದು ವಿಷಯವನ್ನು ಹೇಳಬೇಡಿ ಯಾರಿಗೂ ಅಂತ ಹೇಳಿದರೆ ಅದು ಅವರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ. ಇಲ್ಲದಿದ್ದರೆ ಈ ವಿಷಯನ ಯಾರಿಗಾದರೂ ತಲುಪಿಸಬೇಕು ಅಂತ ನಮ್ಮ ಹತ್ರ ಹೇಳಿದರೂ ಕೂಡ ಅದು ಕೂಡ ನಂಬಿಕೆನೆ. ಆ ನಂಬಿಕೆಯನ್ನು ನಾವು ಉಳಿಸ್ಕೊಳ್ಬೇಕು. ಯಾವುದೇ ವಿಷಯವನ್ನು ಹೇಳುವಾಗ ಅದು ಇನ್ನೊಬ್ಬರ ಜೀವನಕ್ಕೆ ವಿಶೇಷಮಯವಾಗಿರಬೇಕೇ ಹೊರತು ವಿಷಮಯ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದಿಷ್ಟೇ ಇವತ್ತಿನ ವಿಷಯ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಇಶ್ಕ್ ಚಿತ್ರಕ್ಕಾಗಿ ಜಾವೇದ್ ಅಖ್ತರ್ ಅವರ ರಚನೆಯ ಗೀತೆಗೆ ಸಂಗೀತ ನೀಡಿದ್ದಾರೆ. ಅನು ಮಲ್ಲಿಕ್, ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ವಿಭಾ ಶರ್ಮಾ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು,

0: ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ, ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: %80 ರೈತರು ಒಪ್ಪಿಗೆ ಪಡಿಬೇಕಲ್ಲ Section 2 PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DCs ಮೂರು ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ, ಹಿಜಾಬ್, ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ

0: ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ಧತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಜನ್ಮ ಚಿತ್ರಕ್ಕಾಗಿ ನಕುಲ ಭಯಂಕರ್ ಹಾಗೂ ಸಂಗೀತ ಹಾಡಿರುವ ಗೀತೆ. ಸಾಹಿತ್ಯ ಚಕ್ರವರ್ತಿ, ಸಂಗೀತ ಅನೂಪ್ ಸೀಲಿನ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಟ್ ಹಾಡಿರುವ ಗೀತೆ ಚಿತ್ರ ಚಿರು, ಸಾಹಿತ್ಯ ಮಹೇಶ್ ಬಾಬು, ಸಂಗೀತ ಗಿರಿಧರ್ ಧವನ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ 7 o'clock ಚಿತ್ರಕ್ಕಾಗಿ ಕವಿರಾಜ್ ಅವರ ಸಾಹಿತ್ಯದ ಗೀತೆ, ಸಂಗೀತ MS ಮಧುಕರ್, ಹಾಡಿದ್ದಾರೆ ಮನು ಹಾಗೂ ಸ್ವರ್ಣಲತಾ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ 100.3 FM ಫೋನ್ ಇನ್ ಟೆಲಿಕ್ವೇಸ್ ಇದೇ ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 10:30 ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಿಗ್ಗೆ 10:00 to 11:30. ಕರೆ ಮಾಡಬೇಕಾದ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ನಂಬರ್ 8277038000 100.3 FM ಟೆಲಿಕ್ವೀಸ್ ಪ್ರಶ್ನೆಗಳಾಚೆ ಒಂದು ಹೆಜ್ಜೆ. ಕೇಳುಗರೆ, ಇಂದು ಸಾಯಂಕಾಲ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: 5:00 ಜನಪದ ಸಂಗೀತ, ಕಾವ್ರಾಡಿ ವಾಲ್ತೂರಿನ ಶ್ರೀ ನಾಗರಾಜ್ ಪಾಣ ಮತ್ತು ಬಳಗದವರಿಂದ ಪಾಣಾರಾಟದ ಹೊಗಳಿಕೆಗಳು. 5:30 ಚಿತ್ರಗೀತೆಗಳು. 6:00 ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಪ್ರಾಯೋಜಕರು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ ಕೆನರಾ ಕಾಲೇಜು ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 8:30 ಕೊಂಕಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಹಿಗ್ಗಿನ್ಸ್ ಭಾಗವತರ್ ಅವರ ಹಾಡುಗಾರಿಕೆ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಶಾ ಗೀತ್ ಪ್ರಸಾರವಾಗಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಸಾಯಂಕಾಲ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ. ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ ಎರಡನೆಯ ಭಾಗ ವಿಕ್ರಮಾದಿತ್ಯ ವಿಜಯ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷ ಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
2: ಬಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿಯುತ್ತದೆ ಎನ್ನುವ ಮಾತುಂಟು. ನನ್ನ ಗ್ರಹಚಾರವೇ ಸರಿ ಇಲ್ಲದಕ್ಕೆ ಯಾರನ್ನು ದೂರಿ ಏನು ಪ್ರಯೋಜನ? ಇಲ್ಲಿ ದುಷ್ಟಶಾಸನ ನಡೆಯುತ್ತದೋ ಅಲ್ಲಿ ನ್ಯಾಯ ದೇವತೆಯ ಅಸ್ತಿತ್ವವೇ ಇಲ್ಲ ಅಂತ ಲೆಕ್ಕ. ರಾಜನಾದವನು ರಾಕ್ಷಸನ ಹಾಗೆ ವರ್ತಿಸಿದರೆ, ಮಂತ್ರಿಗಳು ವ್ಯಾಘ್ರನಂತಾದರೆ, ಉಳಿದ ಜನ ಸಮುದಾಯ ಶ್ವಾನದಂತೆ ವರ್ತಿಸಿದರೆ ಬದುಕುವುದಕ್ಕಾದರೂ ದಾರಿ ಉಂಟೆ?
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
3: ಆತ್ಮೀಯ ಕೇಳುಗರೆ, ಜುಲೇಖಾ ಎನಪೋಯ ಆರೋಗ್ಯ ಸಂಪದಾ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಸಲ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ್ ನಾಯ್ಕ್ ಅವರೊಡನೆ ಪ್ರೋಸ್ಟೇಟ್ ಕ್ಯಾನ್ಸರ್ ವಿಷಯದ ಕುರಿತು ಸಂದರ್ಶನ ಕೇಳಿ. ಜುಲೇಖಾ ಎನಪೋಯ ಆರೋಗ್ಯ ಸಂಪದ ನಾಳೆ ಬೆಳಗ್ಗೆ 8:30

0: ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನ ಬರ್ತಗೊಳ್ಳಿ ಮಕ್ಕಳೇ, 2211999, ಮೊಬೈಲ್ ಸಂಖ್ಯೆ 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನ ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.
1: ಆಕಾಶವಾಣಿ ಮಂಗಳೂರು, ಸಮಯ 3:05. ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ನಮ್ಮ ಪ್ರಸಾರ ಕಾರ್ಯ 5:00 ಆರಂಭ. ಕೇಳಿದ ಎಲ್ಲ ಶ್ರೋತೃ ಬಾಂಧವರಿಗೆ ರಾಕೇಶ್ ಶೆಟ್ಟಿಯ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ಧಕಟ್ಟೆ ಮಲ್ಲಿಕಾ ಅಜಿಶೆಟ್ಟಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 lakh ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 lakh ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 lakh.
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳುಗರೆ, ನಮ್ಮ ಕಾರ್ಯಕ್ರಮ ಇದೀಗ ಕೇಳಿ.
6: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕಾವ್ರಾಡಿ ವಾಲ್ತೂರಿನ ಶ್ರೀ ನಾಗರಾಜ ಪಾಣ ಮತ್ತು ಬಳಗದವರಿಂದ ಪಾಣಾರಾಟದ ನಾಗದೇವರು, ಪಂಜುರ್ಲಿ, ಮರ್ಲ್ ಚಿಕ್ಕು, ದೊಟ್ಟೆಕಲ್ಚಿಕ್ಕು, ಜೋಗದೇವರು ಮತ್ತು ಬೊಬ್ಬರಿಯ ದೇವರ ಹೊಗಳಿಕೆಗಳು.

0: ಇದುವರೆಗೆ ಕಾವ್ರಾಡಿ ವಾಲ್ತೂರಿನ ಶ್ರೀ ನಾಗರಾಜ ಪಾಣ ಮತ್ತು ಬಳಗದವರಿಂದ ಪಾಣಾರಾಟದ ನಾಗದೇವರು, ಪಂಜುರ್ಲಿ, ಮರ್ಲಿಚಿಕ್ಕು, ದೊಟ್ಟೆಕಲ್ ಚಿಕ್ಕು, ಜೋಗದೇವರು ಮತ್ತು ಬೊಬ್ಬರಿಯ ದೈವಗಳ ಹೊಗಳಿಕೆಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು. ವೀರಪರಂಪರೆಯ ಚಿತ್ರಕ್ಕಾಗಿ ಶ್ರೇಯ ಘೋಷಾಲ್ ಮತ್ತು ಕಾರ್ತಿಕ್ ಹಾಡಿರುವ ಗೀತೆ. ರಚನೆ ಮತ್ತು ಸಂಗೀತ ಎಸ್ ನಾರಾಯಣ್.

ಇದೀಗ ಅಣ್ಣ ಬಾಂಡ್ ಚಿತ್ರದ ಗೀತೆ. ಹಾಡಿರುವ ಕಾಯಕ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್. ರಚನೆ ಜಯಂತ್ ಕಾಯ್ಕಿಣಿ. ಸಂಗೀತ ವಿ ಹರಿಕೃಷ್ಣ.

ಇದೀಗ ಪುನೀತ್ ರಾಜ್ಕುಮಾರ್ ಮತ್ತು ಸುಚಿತ್ರ ಹಾಡಿರುವ ಅರಸು ಚಿತ್ರದ ಗೀತೆ, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಜೋಶ್ವಾ ಶ್ರೀಧರ್.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಿರು ಚಿತ್ರದ ಗೀತೆ ಕೇಳಿದಿರಿ. ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಗಿರಿಧರ್ ದಿವಾನ. ಇದೀಗ ಪೃಥ್ವಿ ಚಿತ್ರದ ಗೀತೆ ಕುರಾಲ್ ಗಾಂಜಾವಲ ಮತ್ತು ಹಂಸಿಕಾ ಅಯ್ಯರ್ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

ಇದೀಗ ಸಾರಥಿ ಚಿತ್ರದ ಗೀತೆ, ಹಾಡಿರುವ ಗಾಯಕ ಜೋಡಿ ಶಂಕರ್ ಮಹಾದೇವನ್ ಮತ್ತು ಶಮಿತಾ ಮಲ್ನಾಡ್, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

也只为

ಬಂದೇರ್ ಬಿಟ್ಟಿ ಚೂಡಿದಾರ್ ಘಾಗ್ರಾ ದುಪ್ಪಟ್ಟ

ಲಾಸ್ಟ್ ಇನ್ ದ ಕ್ಲೈಮ್ಯಾಕ್ಸ್ ಮೈ ಸಿಂಗಾರ ಶೀಲಾ ಟರ್ನ್ ಇನ್ ಟು ಕರುಣಾಬಲ ಅಂಡ್ ಗೇವ್ ಬ್ಯಾಕ್ ದ ಕಾಸ್ಟ್ಯೂಮ್ಸ್ ಅಂಡ್ ಹೆನ್ಸ್ ಹಿ ಗಾಟ್ ದ ನೇಮ್ ಸ್ತ್ರೀಲೋಲಾ.

0: ಇದೀಗ ಕೇಳಿ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ. ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದುನಾರು ಸೌಮ್ಯ ಉರ್ವಸ್ಟೋರ್. ವೈದ್ಯಕೀಯ ಶಿಕ್ಷಣದ ಪ್ರವೇಶಗಾದು ಈ ತಿಂಗಳ್ದ ಮೂಜೆತಾನಿ ನಡತಿನ ನೀಟ್ ಯುಜಿ 2020 ಪರೀಕ್ಷೆನು ಉಂತಾಯರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಿರ್ಧಾರ ಮಲ್ತದಂಡು ವಿದ್ಯಾರ್ಥಿಲಿನ ಹಿತದಿಟ್ಟಿಡು ಈ ನಿರ್ಧಾರ ಕೈಕೊಂಡು ಬಂದು ಎನ್ಟಿಎ ಸಾಮಾಜಿಕ ಮಾಧ್ಯಮಡು ತೆರಿಪಾದಂಡು. ಪ್ರಶ್ನೆ ಪೇಪರ್ ಲೀಕ್ ಆಯ್ನೇತ ಆರೋಪದ ಸರಿಯಾಯಿನ ತನಿಖೆಗಾದು ಕೇಸನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸರೆ ತೀರ್ಮಾನ ಮಲ್ತದಂಡು. 2025 ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಲು ಪ್ರಕಟ ಆದಿತ್ತದು ಪಣೌದ ಪುಗರ್ತಿನು ದಿತ್ತೊಂದಿನ ರಾಜ್ಯದ ಆಜಿ ಗ್ರಾಮ ಪಂಚಾಯತಿಲೆಗ್ ಗ್ರಾಮೀಣಾಭಿವೃದ್ಧಿ ಬೊಕ್ಕ ಪಂಚಾಯತ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅಭಿನಂದನೆ ಸಂದಾದೆರು. ದೇಶದ 42 ಗ್ರಾಮ ಪಂಚಾಯತಿಲು ಪ್ರಶಸ್ತಿಗೆ ಆಯ್ಕೆ ಆದಿತ್ತದು. ಐಟು ಕರ್ನಾಟಕದ ಆಜಿ ಪಂಚಾಯತಿಲು ಪ್ರಶಸ್ತಿ ದೆತ್ತೊನ್ನ ಮುಖಾಂತರ ಭಾರಿ ಹೆಚ್ಚ ಪ್ರಶಸ್ತಿಲೇನು ದಿತ್ತೊಂದಿನ ಪುಗರ್ತಿನು ಪಡೆಯೊಂದುಂಡು. ಐಟ್ಲ ಒಡಿಪು ಐನ ಪ್ರಶಸ್ತಿಲೇನು ಪಡೆತಂಡು. ಬಡಪತ್ ದಾಂತಿನ ಬೊಕ್ಕ ಸುಧಾರ್ದಿನ ಜೀವನ ಉಪಾಯ ವಿಭಾಗದ ಸುರುತ ಪ್ರಶಸ್ತಿ ಹೆಬ್ರಿದ ಮುದ್ರಾಡಿ ಗ್ರಾಮ ಪಂಚಾಯತ್ಗೆ ಸಂದದಿತ್ತದು. 1 ಕೋಟಿ ರೂಪಾಯಿ ಪಣವದ ಇನಾಮನ್ನು ಪಡೆಯೊಂದುಂಡು. ಜವನೀರು ಅಮಲು ಸೊತ್ತುಲೆಗೆ ಬಲಿ ಆಪಿನ ಸಾಧ್ಯತೆ ಹೆಚ್ಚ ಆತಿನೆಡ್ದಾತ್ರ ಅಕ್ಲೆಗೆ ಸರಿಯಾಯಿನ ಮರ್ದು ಕೊರ್ಪಿನೇತ ಒಟ್ಟಿಗೆ ದುಂಬಗು ಆಪಿನ ಅನಾಹುತಲನ ಬಗ್ಗೆ ಜಾಗ್ರತೆ ಪುಟ್ಟಾರೆ ಅಧಿಕಾರಿಲು ಹೆಚ್ಚಿನ ಕ್ರಮ ವಹಿಸೋನಂಚ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಲಾಯ್ನ ದರ್ಶನ್ ಹೆಚ್ವಿ ಸೂಚನೆ ಕೊಡ್ತೀರು. ಕುಡ್ಲಡು ನಡತಿನ ಜಿಲ್ಲಾ ಮಟ್ಟದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಸಮಿತಿ ಸಭೆತ ಗುರ್ಕಾರ್ಮೆ ವಹಿಸಿದ ಪಾತೀರ್ನ 6 ಶಾಲೆ ಕಾಲೇಜಿಲೆಡು ವಿದ್ಯಾರ್ಥಿಲು ಅಮಲು ಸೊತ್ತುಲೆನ ಆಕರ್ಷಣೆಗೂ ಬೂರುನ ಸಾಧ್ಯತೆ ಹೆಚ್ಚ ಆತಿನೆಡ್ದಾತ್ರ ನೆತ್ತ ಬಗೆಟು ಜೋಕ್ಲೆಗೂ ಜಾಗ್ರತೆ ಪುಟ್ಟವಡು ಜೋಕುಲ್ನ ಚಲನವಲನದ ಬಗ್ಗೆ ಇಲ್ಲದಕ್ಕುಲು ಬೊಕ್ಕ ಶಿಕ್ಷಕರು ಗುಮನ ಕೊರಡು ಪಂದ ತೆರಿಪಾದೆರು. ದೇಶದೊರ್ಮೆಲ ಚೆಕ್ ಬೌನ್ಸ್ ಕೇಸುಲು ಹೆಚ್ಚ ಆವೊಂದಿತ್ತಿನೆಡ್ದಾತ್ರ ಅವೇನು ಪರಿಹರಿಪುನ ನಿಟ್ಟಿಡು 17 ಬೊಕ್ಕ ನವೆಂಬರ್ 21 ವಿಶೇಷ ಲೋಕ ಅದಾಲತ್ನು ಅಟ್ಟನೆ ಮಲ್ತದಂಡು. ದಕ್ಷಿಣ ಕನ್ನಡ ಜಿಲ್ಲೆಡು 13,357 ಚೆಕ್ ಬೌನ್ಸ್ ಕೇಸುಲು ಇತ್ಯರ್ಥಗು ಬಾಕಿ ಉಂಡು ಪಂದು ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾಯ್ನ ಬಸವರಾಜರು ತೆರಿಪಾದಿರು. ರಾಜಿಡು ಇತ್ಯರ್ಥ ಮಲ್ಪರ ಸಾಧ್ಯ ಆಪಿನ ಈ ಕೇಸಲೇನು ವಿಶೇಷ ಲೋಕ ಅದಾಲತದ ಮುಖಾಂತರ ಪರಿಹಾರ ಮಲ್ಪುಂಡು ಪಂದು ಸ್ಪಷ್ಟ ಮಲ್ತದಿರು. ಮುಖ್ಯ ವಾಣಿಜ್ಯ ಬುಲೆಕ್ಲೆಡು ಒಂಜಾಯ್ನ ಗೋಂಕುದ ಬುಲೆತ ಬಗ್ಗೆ ಜನಕ್ಲೆಗ್ ಜಾಗ್ರತೆ ಪುಟ್ಟವ್ನ ಕಾರ್ಯ ನಡಪೋಡು ಪಂದು ವಿಧಾನಸಭೆತ ಗುರ್ಕಾರೆ ಯುಟಿ ಖಾದರ್ ತೆರಿಪಾದಿರು. ಕರಾವಳಿಡು ಗೋಂಕುದ ಉದ್ದಿಮೆ ಬೋಡಾಯ್ನಾಥ್ ಕುಟುಂಬಲೆಗೂ ಆಧಾರ ಆದಿತ್ತಂಡು ಬುಲೆ ಕಮ್ಮಿ ಆಯ್ನ ಕಾರಣ ದಕ್ಷಿಣ ಆಫ್ರಿಕಾದ ಪಜ್ಜಿ ಗೋಂಕು ಮುಲ್ಪದ ಕಾರ್ಖಾನೆಲೆಗು ಬರೊಂದುಂಡು ಬೊಕ ಸಂಸ್ಕರಿತಿನ ಗೋಂಕುದ ಉತ್ಪತ್ತಿ ಪಿದಾಯ್ ದೇಶಲೆಗೂ ಪೋವೊಂದುಂಡು. ಈ ಪಿರೌಡು ಹೆಚ್ಚಿನ ಬುಲೆ ಕೊರ್ಪಿನ ಗೋಂಕುದ ತೋಟೊಲೆನ ಕೃಷಿ ಬೊಕ ಹೆಚ್ಚಿನ ಉತ್ಪತ್ತಿ ಬೊಕ ಜಿಂಜ ಸಮಯಡು ಎಡ್ಡೆ ಲಾಭಗಾದು ಐತ ಪ್ರಯೋಜನಲೆನ ಬಗ್ಗೆ ಸಾಮಾನ್ಯ ಜನಕ್ಲೆಗೂ ಜಾಗ್ರತೆ ಪುಟ್ಟಾಂಡು. ಮರಿಯಲಡು ಬೊಲ್ಲ ಬೊಕ್ಕ ನೀರು ಉಂತುನಂಚಿನ ಪ್ರದೇಶಲೇನು ದುಂಬೆ ಗುರ್ತ ಮಲ್ತದು ಬೋಡಾಪಿನ ಎಚ್ಚರಿಕೆ ಕ್ರಮ ವಹಿಸೋನಂಚ ದಕ್ಷಿಣ ಕನ್ನಡ ಜಿಲ್ಲಾ ಒತ್ತುವರಿ ಮಂತ್ರಿ ದಿನೇಶ್ ಗುಂಡೂರಾವ್ ಅಧಿಕಾರಿಲೆಗೂ ಸೂಚನೆ ಕೊಡ್ತೇರು. ಮರಿಯಲ ಬರ್ಪಿನೇತ ದುಂಬುದ ತಯಾರಿಲೆನ ಬಗ್ಗೆ ನಡತಿನ ಸಭೆತ ಗುರ್ಕಾರ್ಮೆ ವಹಿಸಿದ ಪಾತ್ಯರ್ನ 6 ಕರಿನ ವರ್ಷ ಬೊಲ್ಲಬೈದಿನ ಪ್ರದೇಶಲು ಬೊಕ್ಕ ಭೂಮಿ ಜರಿದಿನ ಇಲ್ಲ ಇತ್ತಿನ ಪ್ರದೇಶಲೆಗೂ ಅಧಿಕಾರಿಲು ಕೂಡ್ಲೇ ಭೇಟಿ ಕೊರೆದು ಅಪಾಯನು ತಡೆಪೆರೆ ಇತ್ತಿರದೆ ಕ್ರಮ ವಹಿಸೋನೋಡು ತೋಡು ಕೆರೆಕ್ಲೆನ ಕಜೌದೆಪ್ಪುನ ಕೆಲಸನು ಬೇಗ ಮಲ್ಪೊಡು ಈ ಸಂಬಂಧ ಇಲಾಖೆಲು ಒರಿಯೋರ್ದೊರಿ ಜತೆ ಸೇರಿದು ಕೆಲಸ ಮಲ್ಪೊಡು ಪಂದು ನಿರ್ದೇಶನ ಕೊರ್ತೇರು. ಗಣಿಗಾರಿಕೆರ್ದು ತೊಂದರೆ ಆತಿನ ಪ್ರದೇಶಲೆನ ಸುಧಾರ್ಮೆ ಬೊಕ್ಕ ಸಂತ್ರಸ್ತರೆನ ಉಪಯೋಗಗಾದು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿ ಗಳಸುನ ಬಗೆಟು ಪಾತ್ರ ಕತೆ ನಡಪಾಯರೆ ಬೇಗೊಡೆ ದಕ್ಷಿಣ ಕನ್ನಡ ಜಿಲ್ಲೆದ ಶಾಸಕರನ ಒಟ್ಟಿಗೆ ಸಭೆ ನಡಪಾವುಂಡು ಪಂದು ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ತೆರಿಪಾದೆರು. ಕ್ರಷರ್ ಕಲ್ಲು ಗಣಿಗಾರಿಕೆ ಪೊಯ್ಯದೆಪ್ಪುನ ಸೇರ್ನಂಚ ಬೇತೆ ಬೇತೆ ಗಣಿಗಾರಿಕೆಲೆರ್ದು ತೊಂದರೆಗು ಬೋರಿನ ಪ್ರದೇಶಲೆಡು ಮಾರ್ಗ ಶಾಲೆ ಬೊಕ ಅಂಗನವಾಡಿ ಕಟ್ಟಣ ಸೇರ್ನಂಚ ಮೂಲ ಸವಲತ್ತಿಲೆನು ಬುಳೆಚಿಲ್ಗು ಕನೆಯರೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಟು ಅವಕಾಶ ಉಂಡು ಪಂದು ಪಂತೆರು. ಕುಡ್ಲದ ಸುಲ್ತಾನ್ ಬತ್ತೇರಿ ಕೈತಲು ಫಲ್ಗುಣಿ ಸುದೇರ್ದು ತಣ್ಣೀರ್ ಬಾವಿಗು ಪೋಪಿನ ಪೊಸತ್ತರ ತಂತ್ರಜ್ಞಾನದ ಬೋಸ್ಟ್ರಿಂಗ್ ಸಂಕದ ಬೆಲೆ ಸೆಪ್ಟೆಂಬರ್ದ ಪೊರ್ತುಡು ಮುಗಿತಲ ಆಪುಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾ ಒತ್ತುವರಿ ಮಂತ್ರಿ ದಿನೇಶ್ ಗುಂಡೂರಾವ್ ತೆರಿಪಾದೆರು. ಇಡೆಗು ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗೂ ತುಳು ಸುದ್ದಿ ಸಾರಾಂಶ.

ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: regional security. The meeting marked Trump's first visit to China during his second stint of presidency. According to the White House, the two sides agreed that the Strait of Hormuz must remain open to support the free flow of energy. Benchmark domestic equity indices surged over 1% today, led by broad-based buying across most sectors. The Sensex gained 790 points to close at 75,399. And that is the end of this news bulletin.
1: ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ನಿರ್ಚಾಲಿನ ವಿಷ್ಣು ಪ್ರಕಾಶ್ ಪೆರುವ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ, ಕೆನರಾ ಕಾಲೇಜು ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 8:30 ಕೊಂಕಣಿ ಕಾರ್ಯಕ್ರಮ, ವಲೇರಿಯನ್ ಸಿಕ್ವೇರಾ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕನ್ನಡ ಭಾರತಿ ಪ್ರಸಾರವಾಗಲಿದೆ. 10:00 ಶಾಸ್ತ್ರೀಯ ಸಂಗೀತ, ಜಾನ್ ಹೆಗ್ಗಿನ್ಸ್ ಭಾಗವತರ್ ಅವರ ಹಾಡುಗಾರಿಕೆ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ. ಇನ್ನು ನಾಳಿನ ಕಾರ್ಯಕ್ರಮಗಳು, ನಮ್ಮ ಬೆಳಗಿನ ಪ್ರಸಾರ 5:55 ಆರಂಭ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಶೋಕ್ ಕುಮಾರ್, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ವೈಕೆ ಮುದ್ದುಕೃಷ್ಣ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಏನಪೋಯ ಆರೋಗ್ಯ ಸಂಪದ, ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ ಮಂಗಳೂರು ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ ನಾಯಕ್ ಅವರೊಡನೆ ಸಂದರ್ಶನ, ವಿಷಯ ಪ್ರಾಸ್ಟೇಟ್ ಕ್ಯಾನ್ಸರ್, ಸಂದರ್ಶಕರು ಲತೀಶ್ ಪಾಲ್ದಾನೆ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ನಾಯಕ್ ನಾರಾಯಣ್, ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಕುಳ್ಚಪ್ಪೆ ಗೋವಿಂದ ಭಟ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡುವವರು ಜೇಸನ್ ಲೋಬೊ. 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ತುಳು ಕಾರ್ಯಕ್ರಮ ಗುಬ್ಬಿದಗೂಡು, ಸುರತ್ಕಲ್ ಇಡ್ಯಾ ಶ್ರೀ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 11:00 ವನಿತಾವಾಣಿ,

0: ಬಂಧದ ಬಳಿಕ ಮಹಿಳೆಯರಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ. 11:30 ಹಿಂದಿ ಚಿತ್ರಗೀತೆಗಳು. 12:00 ವನಿತಾ ವಿಹಾರ, ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. 13:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಯೋಗೇಶ್ ಎಂಎನ್. 13:20 ಸ್ವರಮಾಧುರ್ಯ ದಾದಾಪೀರ್ ಹಾಡಿರುವ ವಚನಗಳು. 13:30 ಕನ್ನಡ ಚಿತ್ರಗೀತೆಗಳು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆ 5:00 ಹಿಂದಿ ಚಿತ್ರಗೀತೆಗಳು. 5:30 ಸಿನಿಮಾ ಎಕ್ಸ್ಪ್ರೆಸ್, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ವಿಶೇಷ. ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗಿತ ಅವಲೋಕನ. 6:30 6:50 ಕೃಷಿ ರಂಗ. ಇತ್ತೀಚೆಗೆ ಕದ್ರಿ ಪಾರ್ಕ್ನಲ್ಲಿ ನಡೆದ ಗೇರುಮೇಳ 2026 ಇದರ ವರದಿ ಕೇಳುವಿರಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಕೊಂಕಣಿ ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಸಾಮಾನ್ಯರಿಗೆ ಛಾಯಾಗ್ರಹಣ ಕುರಿತು ವಿನಾಯಕ ನಾಯಕ್ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ, ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ 2ನೇ ಭಾಗ ವಿಕ್ರಮಾದಿತ್ಯ ವಿಜಯ ಕೇಳುವಿರಿ. ನಡೆಸಿಕೊಡುವವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇದರ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೇ, ಜುಲೇಖಾ ಎನಪೋಯ ಆರೋಗ್ಯ ಸಂಪದ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಸಲ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ್ ನಾಯ್ಕ್ ಅವರೊಡನೆ ಪ್ರೋಸ್ಟೇಟ್ ಕ್ಯಾನ್ಸರ್ ವಿಷಯದ ಕುರಿತು ಸಂದರ್ಶನ. ಕೇಳಿ ಜುಲೇಖಾ ಎನಪೋಯ ಆರೋಗ್ಯ ಸಂಪದ ನಾಳೆ ಬೆಳಗ್ಗೆ 8:30

ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: तमिलनाडुराज्ये पुद्दुचेरी प्रदेशे करैक्कल प्रदेशे च प्रचण्डवृष्टिः भविष्यतीति विभागेन पूर्वानुमानितम्। तटीय कर्नाटकस्य झारखण्डस्य उत्तरान्तरिक कर्नाटकस्य च केषुचित् स्थानेषु अद्य वृष्टेः सम्भावनापि विद्यते। आईपीएल इति इंडियन प्रीमियर लीग क्रिकेट क्रीडायाम् अद्य सायंकाले धर्मशाला नगरस्य हिमाचल प्रदेश क्रिकेट एसोसिएशन क्रीडांगणे पंजाब किंग्स दलम अद्य मुंबई इंडियंस दलम सम्मुखीकरिष्यति। क्रीडायाः आरंभः सायं सार्ध सप्तवादने भविष्यति। अन्ते मुख्य वार्ताः पुनः एकवारम्। वैश्विक अनिश्चिततायाः आर्थिक समाह्वानानां च मध्ये ब्रिक्सदेशाः रचनात्मिकां भूमिकां निर्वहन्तीति भारतेन दृढतया प्रतिपादितम्। श्वः प्रधानमन्त्रिणः नरेन्द्रमोदिनः आबुधाबी यात्रायाः समये भारत यूएई देशौ द्वैपाक्षिक सम्बन्धान् अग्रिमस्तरे नेतुं सज्जते स्तः। कांग्रेस दलस्य नेता वी डी सतीशन वर्यः केरलम् राज्यस्य मुख्यमन्त्री भविष्यति इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಪ್ರಶಾಂತ್ ಎನ್, ಓದುತ್ತಿರುವವರು ಸಹನ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ಧತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು ಶೇ 76,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಎರಡು ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವ ಬದಲು 6 ಅಥವಾ 7 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವ ಮೂಲಕ ದೇಹವನ್ನು ತಂಪಾಗಿಸಬೇಕು ಎಂದು ಜಿಲ್ಲೆಯ ಜನತೆಗೆ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪ

0: ರೂಪತೆ ತರುವ ನಿಟ್ಟಿನಲ್ಲಿ ಆರು ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ ಮೇ 12ರಂದು ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತ್ ಎನ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ 2ನೇ ಭಾಗ ವಿಕ್ರಮಾದಿತ್ಯ ವಿಜಯ ನಡೆಸಿಕೊಡುತ್ತಾರೆ ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇಲ್ಲಿನ ಸದಸ್ಯರು.
4: ಬಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿಯುತ್ತದೆ ಎನ್ನುವ ಮಾತುಂಟು. ನನ್ನ ಗ್ರಹಚಾರವೇ ಸರಿ ಇಲ್ಲದಕ್ಕೆ ಯಾರನ್ನು ದೂರಿ ಏನು ಪ್ರಯೋಜನ? ಎಲ್ಲಿ ದುಷ್ಟಶಾಸನ ನಡೆಯುತ್ತದೋ ಅಲ್ಲಿ ನ್ಯಾಯ ದೇವತೆಯ ಅಸ್ತಿತ್ವವೇ ಇಲ್ಲ ಅಂತ ಲೆಕ್ಕ. ರಾಜನಾದವನು ರಾಕ್ಷಸನ ಹಾಗೆ ವರ್ತಿಸಿದರೆ, ಮಂತ್ರಿಗಳು ವ್ಯಾಘ್ರನಂತಾದರೆ, ಉಳಿದ ಜನಸಮುದಾಯ ಶ್ವಾನದಂತೆ ವರ್ತಿಸಿದರೆ ಬದುಕುವುದಕ್ಕಾದರೂ ದಾರಿ ಉಂಟೆ?
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
1: ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ಧ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ಧಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ

0: ನಡೆಸಿದ್ದಾರೆ ನಡೆಸಲಿದ್ದಾರೆ. ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5ರಂದು ಸೆಪ್ಟೆಂಬರ್ 4ರವರೆಗೆ ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7ರಂದು ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025ರ ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
4: Thanks for introducing the chat bot, and I think it will be definitely a fantastic initiative to all the youngsters who are trying to be entrepreneurs and doing it the right way. Really amazing to see this new initiative. Honestly appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation and I wish Prarambh 2026 all the very best.
0: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961ರ ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025ರ ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819ರಿಂದ 536ಕ್ಕೆ ಪಠ್ಯಗಳ ಸಂಖ್ಯೆಯನ್ನು 47ರಿಂದ 23ಕ್ಕೆ ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399ರಿಂದ 190ಕ್ಕೆ ಹಾಗೂ ನಿಯಮಗಳ ಸಂಖ್ಯೆಯನ್ನು 511ರಿಂದ 333ಕ್ಕೆ ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು

0: ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಕೃಷಿಕ ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ.
3: ಇಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ, ನೀರಿನ ಅಭಾವ, ಹೆಚ್ಚುತ್ತಿರುವ ಖರ್ಚುಗಳು ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಗಳಿಂದ ಕೃಷಿಕರು ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಕಾಣಬಹುದು. ಇಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಮಾರ್ಗವೆಂದರೆ ಮಿಶ್ರ ಕೃಷಿ ಪದ್ಧತಿ. ಯಶಸ್ವಿಯಾಗಿ ಮಿಶ್ರ ಕೃಷಿ ಮಾಡಿಕೊಂಡು ಬರ್ತಾ ಇರುವ ಯುವ ಕೃಷಿಕರಾದ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರು ಇವತ್ತು ನಮ್ಮ ಜೊತೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ನಮಸ್ಕಾರ ಸರ್.
4: ನಮಸ್ತೆ.
3: ನಿಮಗೆ ಕೃಷಿಗೆ ಬರಬೇಕು ಅಂತ ಪ್ರೇರಣೆ ಹೇಗಾಯಿತು?
4: ಅಂದರೆ ನಮ್ಮ ಪಾರಂಪರಿಕವಾದಂತಹ ಕೃಷಿ ಪದ್ಧತಿ ಮತ್ತು ಬಾಲ್ಯದಲ್ಲೂ ಕೂಡ ಕೃಷಿಯ ಒಡನಾಟ ಹೆಚ್ಚು ನಮಗೆ. ಅಂದರೆ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಕೃಷಿ ಏನಿದೆಯೋ ಅದರ ಜೊತೆಯಲ್ಲಿಯೇ ಬೆಳೆದು ಬಂದಂತಹ ಕಾರಣ ವಿದ್ಯಾಭ್ಯಾಸದ ನಂತರ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ಅಂದರೆ ಇರುವಂತಹ ಜಾಗವನ್ನು ಹಾಳು ಮಾಡದೆ ಮುಂದಿನ ಜನಾಂಗಕ್ಕೂ ಕೂಡ ನಾನು ದಾಟಿಸುವುದಕ್ಕಾಗಿ ನಮ್ಮೊಂದು ಸಣ್ಣ ಪ್ರಯತ್ನ ಅಷ್ಟೇ.
3: ಈಗ ನೀವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ?
4: ನಾನು ನನ್ನದೇ ಸ್ವಂತ ಇದರಿಂದ ಹೇಳುವುದಿದ್ರೆ ಒಂದು ಸಾಧಾರಣ ಒಂದು 18-20 ವರ್ಷದಿಂದ ಕೃಷಿಯಲ್ಲಿದ್ದೇನೆ. ಈಗ ಪೂರ್ಣ ಪ್ರಮಾಣವಾಗಿ ಅಂದರೆ ಮೊದಲು ತಂದೆಯವರು ನೋಡಿಕೊಂಡು ಬರ್ತಾ ಇದ್ರು, ಈಗ ಒಂದು 4-5 ವರ್ಷದಿಂದ ನಾನು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ.
3: ಏನೆಲ್ಲ ಬೆಳೆಸ್ತೀರಿ? ಏನೆಲ್ಲ ಬೆಳೆಸ್ತಾ ಇದ್ದೀರಿ ನಿಮ್ಮ ತೋಟದಲ್ಲಿ?
4: ನಮ್ಮ ತೋಟದಲ್ಲಿ ಪ್ರಧಾನವಾಗಿ ಅಡಿಕೆ, ಆಮೇಲೆ ಅದಕ್ಕೆ ಹೊಂದಿಕೊಂಡು ಕಾಳುಮೆಣಸು, ಜೊತೆಯಲ್ಲಿ ಬಾಳೆ ಕೃಷಿ ಹಾಗೂ ತೆಂಗಿನ ಕೃಷಿ, ಆಮೇಲೆ ನಮ್ಮದೇ ಇರುವಂತಹ ಲಭ್ಯವಿರುವಂತಹ ಜಾಗದಲ್ಲಿ ಗೇರು ಕೃಷಿ, ಹೀಗೆ ಉಪಬೆಳೆಯಾಗಿ ಅದರ ಜೊತೆಯಲ್ಲಿ ತರಕಾರಿ ಇಂಥದ್ದನ್ನೆಲ್ಲ ಮಾಡಿಕೊಂಡು ಮಿಶ್ರವಾಗಿ ನಾವು ಬೆಳೀತಾ ಇದ್ದೇವೆ. ಜೊತೆಯಲ್ಲಿ ಭತ್ತದ ಕೃಷಿಯೂ ಇದೆ. ಭತ್ತದ ಕೃಷಿ ಅದರ ಜೊತೆಯಲ್ಲಿ ತರಕಾರಿಯನ್ನು ಕೂಡ ನಾವು ಬೆಳೆಸ್ತಾ ಇದ್ದೇವೆ.
3: ಈಗ ಎಷ್ಟು ಅಡಿಕೆ ತೋಟ ಇದೆ ನಿಮಗೆ?
4: ಅಂದಾಜೊಂದು 3 ಎಕರೆ ಅಡಿಕೆ ತೋಟ, ಆಮೇಲೆ ಉಳಿದಂತಹ ಜಾಗ ಒಂದು ಸಾಧಾರಣ 1 ಎಕರೆಯಷ್ಟು ಭತ್ತದ ಗದ್ದೆ, ಉಳಿದ ಸ್ವಲ್ಪ ಜಾಗದಲ್ಲಿ ಗೇರು ಕೃಷಿ. ಈ ಅಡಿಕೆ ತೋಟದ ಮಧ್ಯದಲ್ಲಿ ಬಾಳೆ ಕೃಷಿ ಹಾಗೂ ಕಾಳುಮೆಣಸು, ತೆಂಗು ಇಂಥದ್ದನ್ನೆಲ್ಲ ಬೆಳೀತಾ ಇದ್ದೇವೆ.
3: ಈಗ ಅಡಿಕೆಯಲ್ಲಿ ಹೇಳುದಾದ್ರೆ ಯಾವ

0: ತಳಿ, ಊರಿನ ತಳಿ ಬೆಳೆಸ್ತಾ ಇದ್ದೀರಾ?
1: ಅಡಿಕೆಯಲ್ಲಿ ನಾವು ಹಿಂದಿನಿಂದಲೇ ಬಂದದ್ದು ಊರಿನ ತಳಿ. ಈಗ ಒಂದು ಸಾಧಾರಣ ಒಂದು 5-6 ವರ್ಷ ಹಿಂದೆಯಿಂದ ಒಂದು 1 ಎಕರೆಯಷ್ಟು ತೋಟ ತೆಗೆದು ಈಗ ಇಂಟರ್ ಮಂಗಳವನ್ನು ಹಾಕಿದ್ದೇವೆ. ಅದು ಹೇಗಾಗ್ತದೆ ನೋಡೋಣ ಅಂತ ಒಂದು ಉದ್ದೇಶದಿಂದಲೂ ಹೌದು.
0: ಏನು ಇದರ ವಿಶೇಷತೆ?
1: ಇಂಟರ್ ಮಂಗಳ ಅಂದರೆ ಸಾಧಾರಣ ಒಂದು 3 ವರ್ಷದಲ್ಲಿ ಫಸಲು ಸಿಗುವಂಥದ್ದು. ಆಮೇಲೆ ಅದು ತುಂಬ ಎತ್ತರ ಹೋಗುವಂಥದ್ದಲ್ಲ, ಅಂದರೆ ಊರಿನ ಗಿಡಗಳ ಹಾಗೆ ಬಹಳಷ್ಟು ಎತ್ತರಕ್ಕೆ ಹೋಗುವಂಥದ್ದಲ್ಲ. ಸಾಧಾರಣ ಒಂದು 15 ವರ್ಷದವರೆಗೆ ನಮಗೆ ನುರಿತ ಕೆಲಸಗಾರರಿಲ್ಲದೇ ಇದ್ದರೂ ಕೂಡ ನಮಗೆ ಅದರ ಔಷಧ ಸಿಂಪಡಣೆ ಆಗಿರಬಹುದು ಅಥವಾ ಅಡಿಕೆ ಕೊಯ್ಯುವಂಥದ್ದು ಎಲ್ಲ ನಮಗೆ ಮಾಡಬಹುದು. ಆ ಕಾರಣಕ್ಕೆ ಅದನ್ನು ಬೆಳೆಸ್ತೇವೆ.
0: ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ ತೋಟಕ್ಕೆ?
1: ತೋಟಕ್ಕೆ ಸ್ಪ್ರಿಂಕ್ಲರ್ ಪದ್ಧತಿ ಹಾಗೂ ಒಂದಿಷ್ಟು ಜಾಗಗಳಿಗೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೇವೆ. ಅಂದರೆ ನೀರು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಡ್ರಿಪ್ಪನ್ನು ಮಾಡಿದರೆ ಅದು ನೇರವಾಗಿ ಅಡಿಕೆ ಮರದ ಬುಡವನ್ನು ಸೇರ್ತದೆ. ಮಾತ್ರವಲ್ಲ ಅದು

0: ಫಸಲು ಸಿಗುವಂಥದ್ದು. ಆಮೇಲೆ ಅದು ತುಂಬ ಎತ್ತರ ಹೋಗುವಂಥದ್ದಲ್ಲ, ಅಂದರೆ ಊರಿನ ಗಿಡಗಳ ಹಾಗೆ ಬಹಳಷ್ಟು ಎತ್ತರಕ್ಕೆ ಹೋಗುವಂಥದ್ದಲ್ಲ. ಸಾಧಾರಣ ಒಂದು 15 ವರ್ಷದವರೆಗೆ ನಮಗೆ ನುರಿತ ಕೆಲಸಗಾರರಿಲ್ಲದೇ ಇದ್ದರೂ ಕೂಡ ನಮಗೆ ಅದರ ಔಷಧ ಸಿಂಪಡಣೆ ಆಗಿರಬಹುದು ಅಥವಾ ಅಡಿಕೆ ಕೊಯ್ಯುವಂಥದ್ದು ಎಲ್ಲ ನಮಗೆ ಮಾಡಬಹುದು. ಆ ಕಾರಣಕ್ಕೆ ಅದನ್ನು ಬೆಳೆಸ್ತೇವೆ.
1: ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ ತೋಟಕ್ಕೆ?
0: ತೋಟಕ್ಕೆ ಸ್ಪ್ರಿಂಕ್ಲರ್ ಪದ್ಧತಿ ಹಾಗೂ ಒಂದಿಷ್ಟು ಜಾಗಗಳಿಗೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೇವೆ. ಅಂದರೆ ನೀರು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಡ್ರಿಪ್ಪನ್ನು ಮಾಡಿದರೆ ಅದು ನೇರವಾಗಿ ಅಡಿಕೆ ಮರದ ಬುಡವನ್ನು ಸೇರ್ತದೆ, ಮಾತ್ರವಲ್ಲ ಅದು ಬೆಳೆಗೂ ಕೂಡ ಬಹಳಷ್ಟು ಉತ್ತಮ. ಜೊತೆಯಲ್ಲಿ ತೋಟದಲ್ಲಿ ಕಳೆ ಬೆಳೆಯುವುದಕ್ಕೂ ಕೂಡ ಅದು ಸ್ವಲ್ಪ ಅನುಕೂಲ ಆಗ್ತದೆ. ಅಂದರೆ ನಾವು ಸ್ಪ್ರಿಂಕ್ಲರನ್ನೆಲ್ಲ ಉಪಯೋಗಿಸಿದರೆ ನೀರು ಹಾಳಾಗುವುದು ಹೆಚ್ಚಿಗೆ, ಅಂದರೆ ಕೆಲವು ಕಡೆ ಬಿದ್ದಲ್ಲೇ ಜಾಸ್ತಿ ಬೀಳುವಂಥದ್ದು ಹಾಗೂ ಕಳೆ ಬರುವುದು ಹೆಚ್ಚಿಗೆ ಅದರಲ್ಲಿ, ಅಂದರೆ ಭೂಮಿಯೆಲ್ಲ ತಂಪಾಗ್ತದೆ. ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದರೆ ನಮಗದು ನೇರವಾಗಿ ಅಡಿಕೆ ಗಿಡವನ್ನೇ ಸೇರ್ತದೆ, ಅದು ಫಸಲಿಗೂ ಕೂಡ ಅನುಕೂಲ ಆಗ್ತದೆ.
1: ಈಗ ಗೊಬ್ಬರಗಳ ಬಳಕೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಜೈವಿಕ ಗೊಬ್ಬರ ಬಳಸ್ತೀರಾ ನೀವು?
0: ಅಂದರೆ ಕಾಲಕ್ಕನುಗುಣವಾಗಿ ನಾವು ಜಾಸ್ತಿ ಹಟ್ಟಿ ಗೊಬ್ಬರವನ್ನು ಬಳಸ್ತಾ ಇರುವಂಥದ್ದು. ಆಮೇಲೆ ಸುಡು ಮಣ್ಣು ಮಾಡ್ತೇವೆ, ಅಂದರೆ ಇದ್ದ ತರಗೆಲೆಗಳನ್ನೆಲ್ಲ ಒಟ್ಟು ಸೇರಿಸಿ, ಕಸವನ್ನೆಲ್ಲ ಒಟ್ಟು ಸೇರಿಸಿ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಬೆಂಕಿ ಹಾಕಿ ಅದನ್ನು ಕೂಡ ವರ್ಷಕ್ಕೊಮ್ಮೆ ಕೊಡ್ತೇವೆ. ಹಾಗೂ ಹಟ್ಟಿ ಗೊಬ್ಬರ ಸಾಧಾರಣ ವರ್ಷಕ್ಕೊಮ್ಮೆ ಸಾಕಾಗ್ತದೆ. ಅದರ ಜೊತೆಯಲ್ಲಿ ಕುರಿ ಗೊಬ್ಬರವೋ ಅಥವಾ ಕೋಳಿ ಗೊಬ್ಬರ, ಕೆಲವೊಂದು ಸಲ ರಾಸಾಯನಿಕಗಳನ್ನು ಬಳಸಿದ್ದು ಉಂಟು. ಅಂದರೆ ಕಾಲಕ್ಕನುಗುಣವಾಗಿ ನಮಗೆ ಅದು ಕೆಲವೊಂದು ಸಲ ಈ ಗೊಬ್ಬರಗಳ ಅಲಭ್ಯತೆಯಿಂದಲಾಗಿ ಬಳಸಿದ್ದುಂಟು. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಜೈವಿಕ ಗೊಬ್ಬರವನ್ನೇ ಉಪಯೋಗಿಸುವಂಥದ್ದು, ಅಂದರೆ ಭೂಮಿಗೆ ಉಪಯುಕ್ತ, ನಮಗೂ ಕೂಡ ಅದು ಕೃಷಿಕರಿಗೆ ಬಹಳ ಉಪಯುಕ್ತ. ಅಂದರೆ ನಾವು ಹಟ್ಟಿ ಗೊಬ್ಬರವನ್ನು ಮಾಡ್ತೇವೆ, ಅದರ ಜೊತೆಯಲ್ಲಿ ಸ್ಲರಿ ಕಾಂಪೋಸ್ಟ್ ಗೊಬ್ಬರ, ಅಂದರೆ ಬಯೋಗ್ಯಾಸ್ನ ವ್ಯವಸ್ಥೆ ಇದೆ, ಅದರಿಂದ ಬರುವಂತಹ ಆ ಸ್ಲರಿಯನ್ನು ಒಂದು ಹೊಂಡಕ್ಕೆ ಹಾಕಿ ಅಲ್ಲಿ ಉಳಿದಂತಹ ಕಸ ಕಡ್ಡಿಗಳನ್ನೆಲ್ಲ ಹಾಕಿ ಆ ಮೂಲಕವಾಗಿ ಕೂಡ ಕಾಂಪೋಸ್ಟ್ ಆಗಿ ಮಾಡಿ ಅದು ತೋಟಕ್ಕೆ ಬಹಳ ಉಪಯುಕ್ತವಾಗುವಂಥದ್ದು. ಅದನ್ನು ಕೂಡ ಬಳಸಿಕೊಂಡು ನಾವು ಕೃಷಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ.
1: ಈಗ ಅಡಿಕೆ ತೋಟಕ್ಕೆ ಬರುವ ರೋಗ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಮಳೆಗಾಲದಲ್ಲಿ ಕೊಳೆ ರೋಗವಂತೂ ಅಡಿಕೆಗೆ ಬಾಧಿಸುವಂಥದ್ದು ಸಾಮಾನ್ಯ, ಯಾವ ರೀತಿ ನೀವು ನಿರ್ವಹಣೆ ಮಾಡುವ?
0: ಕೊಳೆ ರೋಗ ಇತ್ತೀಚಿನ ವರ್ಷಗಳಲ್ಲಿ ನಾವು ಬಹಳಷ್ಟು ಕಾಡುವಂತಹ ಸಮಸ್ಯೆ. ಕೊಳೆ ರೋಗ ಇರ್ಬೋದು, ನುಸಿ ರೋಗ, ಹಳದಿ ರೋಗ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ನಮಗೆ ಇಂತಹ ರೋಗಗಳು ಬಹಳಷ್ಟು ಅಪರೂಪ ಆಗಿದೆ. ಅಂದರೆ ಕೆಲವೊಂದು ವರ್ಷಗಳಿಂದ ನಾವು ಔಷಧವನ್ನು ಸಮಯಕ್ಕೆ ಸರಿಯಾಗಿ ಸಿಂಪಡಿಸ್ತೇವೆ. ಜೊತೆಗೆ ಈ ಸಣ್ಣ ಅಡಿಕೆ ಉದುರುವಂತಹ ಒಂದು ರೋಗ ಕೂಡ ನಮಗೆ ಇತ್ತು, ಬಹಳಷ್ಟು ಇತ್ತು. ಅದಕ್ಕೆ ಬೇಸಿಗೆಯಲ್ಲಿಯೇ, ಅಂದರೆ ಸಾಧಾರಣ ಏಪ್ರಿಲ್ ಮೇ ತಿಂಗಳಿನಲ್ಲಿ ಹಿಂಗಾರಕ್ಕೆ, ಅಂದರೆ ಹಿಂಗಾರಕ್ಕೆ ಔಷಧವನ್ನು ಸಿಂಪಡಿಸುವುದರಿಂದ ಅದು ಬಹಳಷ್ಟು ಹತೋಟಿಗೆ ಬಂದಿದೆ. ಆಮೇಲೆ ಮಳೆಗಾಲದಲ್ಲೂ ಅಷ್ಟೇ, ಬಹಳಷ್ಟು ಹಿಂದೆಲ್ಲ ರೋಗಗಳಿದ್ದಂತಹ ಪ್ರದೇಶ, ಆದರೆ ಈಗಿನ ಕೆಲವು ವರ್ಷಗಳಿಂದ ಔಷಧ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು, ಅಂದರೆ ಮೈಲ್ತುತ್ತು ಸುಣ್ಣವನ್ನೇ ನಾವು ಜಾಸ್ತಿ ಉಪಯೋಗ ಮಾಡುವಂಥದ್ದು, ಅದರಿಂದಾಗಿ ಕೊಳೆ ರೋಗವನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟುವಂತಾಗಿದೆ. ಇಲ್ಲ ಅಂತಲ್ಲ, ಅಂದರೆ ಎಲ್ಲ ಕಡೆ ಬರುವಂತಹ ಸಂದರ್ಭದಲ್ಲಿ ಅದು ನಮ್ಮ ತೋಟಕ್ಕೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಬಹಳಷ್ಟು ದೂರ ದೂರದಲ್ಲಿ ಒಂದೊಂದು ಮರಕ್ಕೆ ಬರುವುದಿದೆ, ಅದು ಸಾಮಾನ್ಯವಾಗಿರುವಂಥದ್ದು. ಅದನ್ನೆಲ್ಲ ಸರಿಯಾದ ಸಮಯಕ್ಕೆ ಔಷಧವನ್ನು ಸಿಂಪಡಿಸ್ತಾ ತಡೆಗಟ್ಟುತ್ತೇವೆ.
1: ನೀವು ಹಿಂಗಾರಕ್ಕೆ ಮದ್ದು ಬಿಡ್ತೀರಿ ಅಂತ ಹೇಳಿದ್ರಲ್ಲ, ಅದು ಯಾವುದು? ಬೋರ್ಡ್ ಮಿಶ್ರಣವನ್ನೇ ಬಳಸುವಂಥದ್ದು?
0: ಅದು ಕೆಲವೊಂದು ಸಲ ಬೋರ್ಡೋ ಮಿಶ್ರಣವನ್ನೇ ಬಳಸ್ತೇವೆ, ಇಲ್ಲಾಂದರೆ ಕೃಷಿ ಇಲಾಖೆ ಸೂಚಿಸಿದಂತಹ ಕೆಲವೊಂದಿಷ್ಟು ಔಷಧಗಳಿವೆ ಅದನ್ನು ಉಪಯೋಗಿಸ್ತೇವೆ. ಅಂತೂ ಬೇಸಿಗೆಯಲ್ಲಿ ಸಾಧಾರಣ ಜನರ ಅಥವಾ ವೃತ್ತಿಪರ ಕೃಷಿ ಕಾರ್ಮಿಕರ ಅನುಕೂಲತೆಯನ್ನು ಹೊಂದಿಕೊಂಡು ಒಂದು 3 ಸಲ ಬಿಟ್ಟದ್ದಲ್ಲಿ ನಮಗೆ ಬಹಳ ಪ್ರಯೋಜನವನ್ನು ನಾವು ಕಾಣ್ತಾ ಇದ್ದೇವೆ.
1: ಈಗ ಅಡಿಕೆ ಕೃಷಿಯಲ್ಲಿ ನೀವು ಯಾಂತ್ರೀಕರಣವನ್ನು ಬಳಸಿದ್ದೀರಾ?
0: ಯಾಂತ್ರೀಕರಣ ಸ್ವಲ್ಪ ಮಟ್ಟಿಗೆ ಬಳಸಬೇಕಾಗ್ತದೆ. ಅಂದರೆ ನಮಗೆ ಮೊದಲೆಲ್ಲ ಬೋರ್ಡೋ ಮಿಶ್ರಣವನ್ನು ಬಳಸಬೇಕಿದ್ರೆ, ಸಿಂಪಡಿಸಬೇಕಿದ್ರೆ ಔಷಧವನ್ನು ಬಿಡುವಂತಹ ಮಿಷನರಿಗಳ ಕೊರತೆ ಇತ್ತು, ಆದರೆ ಈಗ ಅದೆಲ್ಲ ಸಿಕ್ಕಿದೆ. ಆಮೇಲೆ ಮರ ಹತ್ತದೆ ಬಿಡುವಂತಹ ವ್ಯವಸ್ಥೆಗಳು ಈಗ ಇದೆ, ಅಂದರೆ ದೋಟಿ ಅಂತ ಹೇಳ್ತೇವೆ, ಆ ದೋಟಿಯಿಂದ ಕೆಳಗಿನಿಂದಲೇ ಔಷಧವನ್ನು ಸಿಂಪಡಿಸಬಹುದು. ಅದರಲ್ಲಿ ಕೆಲವೊಂದಿಷ್ಟು ಪ್ರಯೋಜನಗಳು ಇದೆ, ಅಂದರೆ ನೇರವಾಗಿ, ಅಂದರೆ ಹಿಂಗಾರ ಏನಿದೆಯೋ ಅದಕ್ಕೆ ಹೋಗ್ತದೆ. ಮತ್ತೊಂದು, ಬಹಳ ಬೇಗ ಆಗ್ತದೆ. ಅಂದರೆ ಈಗ ನಮಗೆ ಒಂದು 4 ಜನ ಬಂದರೆ ಒಂದು ದಿವಸದಲ್ಲಿ ಆಗುವಂತಹ ಕೆಲಸ ಒಂದು ಗಂಟೆಯಲ್ಲಿ ಮಾಡಿ ಮುಗಿಸ್ತಾರೆ. ಅದು ಆರ್ಥಿಕವಾಗಿಯೂ ಮತ್ತು ಉಳಿದೆಲ್ಲ ದೃಷ್ಟಿಯಿಂದ ನೋಡಿದರೂ ಕೂಡ ನಮಗೆ ಲಾಭದಾಯಕ. ಇನ್ನೊಂದು, ಯಾಂತ್ರೀಕರಣ ಮಾಡಿದರೆ ಮಳೆಗಾಲದಲ್ಲಿ ನಮಗೆ

0: ಹೀಗೆ ಔಷಧ ಬಿಡುವುದಂದರೆ ಬಹಳ ಕಷ್ಟ. ಅಂದರೆ ಬಿಸಿಲಿನ ಲಭ್ಯತೆಯನ್ನು ಹೊಂದಿಕೊಂಡು ನಮ್ಮ ವೃತ್ತಿಪರ ಕೆಲಸಗಾರರು ಬಂದಂಥ ದಿವಸ ಬಿಸಿಲಿರುವುದಿಲ್ಲ, ಮಳೆ ಆಗಿರ್ತದೆ. ಆ ಸಂದರ್ಭದಲ್ಲಿ ನಾವು ಕಾಯ್ತಾ ಇರಬೇಕು, ಅಥವಾ ಬೋರ್ಡೋ ಮಿಶ್ರಣವನ್ನು ನಾವು ಮಿಶ್ರ ಮಾಡಿಟ್ಟರೆ ಅದು 2 ದಿವಸ ಕಳೆದರೆ ಹಾಳಾಗುವಂಥ ಸಂಭವವೂ ಇದೆ. ಈ ಯಾಂತ್ರೀಕರಣದಿಂದ ನಮಗೆ ಅಂದರೆ ಈ ದೋಟಿಯಲ್ಲಿ ಸ್ಪ್ರೇ ಮಾಡುವಂಥದ್ದು ಇದೆಲ್ಲ ಕ್ಷಣದಲ್ಲಿ ಆಗುವಂಥದ್ದು, ಅಂದರೆ ಉಳಿದ ಕೆಲಸಕ್ಕೆ ಹೋಲಿಸಿದರೆ ಬಹಳ ಬೇಗ ಆಗುವಂಥದ್ದು. ಅದು ಬಹಳ ನಮಗೆ ಕೃಷಿಗೆ ಉಪಯುಕ್ತ. ಮಾತ್ರವಲ್ಲ, ಬಿಸಿಲಿರುವಂತಹ ಸಮಯ ನೋಡಿಕೊಂಡು, ಅಂದರೆ ಇಲ್ಲ ಇದ್ರೆ ಮಳೆ ಬಂದರೆ ಜಾರ್ತದೆ ಅನ್ನುವಂತಹ ಕಷ್ಟ ಇದೆ, ಇದು ಅದ್ಯಾವುದು ಇಲ್ಲ. ಕೇವಲ ನೆಲದಿಂದಲೇ ಸಿಂಪಡಿಸುವಂತಹ ವ್ಯವಸ್ಥೆಗಳಿರುವುದರಿಂದ ಕೃಷಿಕರಿಗೆ ಬಹಳ ಅನುಕೂಲ ಅಂತ ಹೇಳ್ಬೋದು.
1: ಈಗ ಅಡಿಕೆ ಕೊಯ್ಲಿಕ್ಕೆಲ್ಲ ಜನರನ್ನೇ ಮ್ಯಾನ್ಯಲಿ ಮಾಡ್ತೀರಾ ಇಲ್ಲ ಯಂತ್ರಗಳ ಬಳಕೆ?
0: ಈಗ ಮ್ಯಾನ್ಯಲ್ಲೇ ಮಾಡ್ತಾ ಇದ್ದೇವೆ. ಯಂತ್ರಗಳು ಕೂಡ ಲಭ್ಯ ಇದೆ, ಅಂದರೆ ಕೆಳಗಿನಿಂದಲೇ ಕೊಯ್ಯುವಂತಹ ದೋಟಿಗಳು ಸಿಗ್ತದೆ. ಮಾತ್ರವಲ್ಲ, ಅಡಿಕೆ ಮರವನ್ನು ಏರುವಂತಹ ಯಂತ್ರಗಳು ಇವೆ. ಆದರೆ ಇಷ್ಟರವರೆಗೆ ಅದನ್ನು ಪ್ರಾಯೋಗಿಕವಾಗಿ ನಾವು ಅಳವಡಿಸಿಕೊಂಡಿಲ್ಲ, ಯಾಕಂದರೆ ಜನರು ಸಿಗ್ತಾರೆ, ನುರಿತ ಕೆಲಸಗಾರರು ಇದ್ದಂತಹ ಕಾರಣದಿಂದ ಅದನ್ನು ನಾವು ಅಳವಡಿಸಿಕೊಂಡಿಲ್ಲ, ಅವರಿಂದಲೇ ಮಾಡಿಸ್ತಾ ಇದ್ದೇವೆ.
1: ಈಗ ಅಡಿಕೆ ಕೊಯ್ಲಿನ ಬಳಿಕ ಸಂಸ್ಕರಣೆ ಎಲ್ಲ ನೀವು ಯಾವ ರೀತಿ ಮಾಡುವಂಥದ್ದು?
0: ಅಂದರೆ ಕೊಯ್ಲಾಗಿ ಅದನ್ನು ನಾವು ಅಂದರೆ ಕೊನೆಯಿಂದ ಬೇರ್ಪಡಿಸ್ತೇವೆ. ಆಮೇಲೆ ಸಾಧಾರಣ ಒಂದು 60-70 ಬಿಸಿಲಿನಷ್ಟು ಅದನ್ನು ಒಣಗಿಸಿಡ್ತೇವೆ. ಅಂದರೆ ಬಿಸಿಲಿನ ನೋಡಿಕೊಂಡು ನಾವು ಮಾಡುವಂಥದ್ದು. ಸಾಧಾರಣ ಒಂದು 60, ಒಳ್ಳೆ ಬಿಸಿಲು ಅಂತ ಪ್ರದೇಶದಲ್ಲಿ ಒಂದು 60-70 ಬಿಸಿಲಿನಷ್ಟು ಇಟ್ಟು ಅದನ್ನು ಗೋಣಿಯಲ್ಲಿ ಕಟ್ಟಿಡುವಂಥದ್ದು, ಅಂದರೆ ಪ್ಲಾಸ್ಟಿಕ್ ಹಾಕುವ ಮೂಲಕ ಅದನ್ನು ಕಟ್ಟಿಡ್ತೇವೆ, ಆ ಮೂಲಕ ಅದನ್ನು ಸಂಗ್ರಹಿಸಿಡ್ತೇವೆ.
1: ಅಂದರೆ ಈಗ ಪಾರಂಪರಿಕವಾಗಿ ಪತ್ತಾಯಗಳು ಹಾಗೇನಾದರೂ ಮಾಡ್ಕೊಂಡಿದ್ದೀರಾ?
0: ಅಂದರೆ ಪತ್ತಾಯ ಮೊದಲಿತ್ತು, ಈಗ ಅದನ್ನು ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ತೆಗೆದಿದ್ದೇವೆ. ಆದರೆ ಮನೆಯಲ್ಲಿ ನಮ್ಮದು ಹಳೆ ಮನೆ, ಅಂದರೆ ಹಂಚಿನ ಮನೆ ಆಗಿರುವುದರಿಂದ ಬಿಸಿ ಸ್ವಲ್ಪ ಹೆಚ್ಚು, ಆ ಕಾರಣದಿಂದ ಅದಕ್ಕೆ ಪ್ರತ್ಯೇಕವಾದಂತಹ ಕೊಠಡಿ ಇದೆ. ಅಂದರೆ ಕಿಟಕಿಗಳಿಲ್ಲದೆ ಗಾಳಿ ಆಡದೇ ಇರುವಂತಹ ಆ ಪ್ರದೇಶಗಳಲ್ಲಿ ಅದನ್ನು ಸುರಕ್ಷಿತವಾಗಿ ಇಡ್ತೇವೆ.
1: ಈಗ ಅಡಿಕೆ ಎಲ್ಲ ಸುಲಿಲಿಕ್ಕೆ ಯಂತ್ರಗಳೆಲ್ಲ ಬಳಕೆ ಮಾಡ್ತಾರಲ್ಲ, ನೀವೇನಾದರೂ ಆ ಥರ ಮಾಡುವಂಥದ್ದು ಅಲ್ಲ ನೀವೇ ಮಾಡ್ತೀರಾ?
0: ಯಂತ್ರಗಳು ಬಂದಿದೆ, ಅದೆಷ್ಟು ಅನುಕೂಲ ಪ್ರಾಯೋಗಿಕ ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಅಂದರೆ ಅದರಲ್ಲಿ ಕೆಲವು ಅಡಿಕೆಗಳು ಹಾಳಾಗ್ತದೆ, ಅಥವಾ ಕರಿಗೋಟು ಇರ್ಬೋದು, ಪಟೋರ ಇರ್ಬೋದು, ಅದು ಹುಡಿಯಾಗ್ತದೆ ಎನ್ನುವಂತಹ ಕೆಲವೊಂದಷ್ಟು ಮಾಹಿತಿಗಳು ಇದೆ. ಆ ಕಾರಣದಿಂದ ನಾವು ಅದನ್ನು ಉಪಯೋಗಿಸಲಿಲ್ಲ. ಮತ್ತು ನಮ್ಮ ಅಡಿಕೆ ಬೆಳೆಯೂ ಅಷ್ಟೇ, ಅಂದರೆ ತೋಟ ತುಂಬ ಇಲ್ಲದೇ ಇರುವಂತಹ ಕಾರಣಕ್ಕೆ ನಾವು ಮ್ಯಾನ್ಯುವಲ್ ಆಗಿ, ಅಂದರೆ ನಾವೇ ಸಂಜೆ ಹೊತ್ತಿನಲ್ಲಿ ನಮಗೆ ಸಮಯ ಇರುವಂತಹ ಕಾಲಕ್ಕೆ ನಾವೇ ಅದನ್ನು ಸುಲಿದು ಅದಕ್ಕಿರುವಂಥ ವ್ಯವಸ್ಥೆ ಮಾಡ್ತೇವೆ.
1: ತೆಂಗಿನ ಬೆಳೆಗೆ ಬಂದರೆ ತೋಟದ ಬದಿಗಳಲ್ಲಿ ತೆಂಗಿನ ಮರಗಳನ್ನು ಹಾಕ್ಕೊಂಡಿದ್ದೀರಾ ಅಲ್ಲ ತೆಂಗಿನ ತೋಟ ಪ್ರತ್ಯೇಕವಾಗಿ?
0: ಅಂದರೆ ಹಿಂದಿನವರು ನಟ್ಟಂತಹ ಹಲವು ಮರಗಳಿದೆ, ಅಂದರೆ ಅವರು ಗದ್ದೆಯನ್ನೆಲ್ಲ ಈಗ ಅಡಿಕೆ ತೋಟಗಳನ್ನಾಗಿ ಮಾಡಿರುವಂಥದ್ದು. ಹಾಗಿರುವಾಗ ಅಡಿಕೆ ತೋಟಗಳ ಗಿಡ ನೆಡುವಂತಹ ಕಾಲಕ್ಕೆ ಸುತ್ತಲೂ ಕೂಡ ತೆಂಗಿನ ಮರಗಳಿತ್ತು. ಅದೀಗ ಬೆಳೆದು ದೊಡ್ಡದಾಗಿದೆ, ಫಲ ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ನಾವೊಂದಿಷ್ಟು ತೆಂಗಿನ ತೋಟ ಅಂತಲೂ ಮಾಡಿದ್ದುಂಟು, ಅದರ ಜೊತೆಯಲ್ಲಿ ಅಡಿಕೆಯು ಕೂಡ ನಾವು ಹಾಕಿಕೊಂಡಿದ್ದೇವೆ. ಪ್ರತ್ಯೇಕ ಆಗಿ ತೆಂಗಿನ ತೋಟ ಅಂತ ನಾವು ಮಾಡಲಿಲ್ಲ, ಅಂದರೆ ಎಲ್ಲವನ್ನು ಒಟ್ಟು ಮಿಶ್ರವಾಗಿ ಮಾಡುವ ಕಾರಣ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಇಂಥದ್ದು ಅಂತ ಮಾಡಲಿಲ್ಲ. ಅಂದರೆ ತೆಂಗಿನಿಂದ ತೆಂಗಿಗೆ ಬಹಳಷ್ಟು ಅಂತರ ಇರ್ತದೆ, ಆ ಅಂತರದಲ್ಲಿ ನಾವು ಬೇರೆ ಅಂದರೆ ಜಾಯಿಕಾಯಿ ಬೆಳೆ ಇರಬಹುದು ಅಥವಾ ಅಡಿಕೆ ಗಿಡ ಇಂಥದ್ದನ್ನೆಲ್ಲ ಹಾಕಿ ಮಾಡ್ತಾ ಇದ್ದೇವೆ.
1: ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀರಿ?
0: ತೆಂಗಿನಲ್ಲಿ ಊರ ತೆಂಗು ಮಾತ್ರ, ಅಂದರೆ ಈಗಿನ ಹೊಸತ್ತು ಇಂಥದ್ದನ್ನೆಲ್ಲ ಪ್ರಯೋಗ ಮಾಡಲಿಲ್ಲ. ಅಂದರೆ ನಮ್ಮ ಜಾಗ ಅಂಥದ್ದಾಗಿರುವ ಕಾರಣ ನಮಗೆ ಅದಕ್ಕೆ ಅನುಕೂಲತೆ ಇಲ್ಲದೇ ಇರುವಂಥ ಕಾರಣ ಊರಿನ ತಳಿಯನ್ನೇ ಬೆಳೀತಾ ಇದ್ದೇವೆ.
1: ತೆಂಗಿನ ಬೆಳೆಯಲ್ಲಿ ನುಸಿ ರೋಗದ ತೊಂದರೆ ಎಲ್ಲ ಇರ್ತದಲ್ಲ, ನಿಮ್ಮಲ್ಲಿ ಕೂಡ ಕಾಣಲಿಕ್ಕೆ ಸಿಕ್ಕಿದ?
0: ಹೌದು, ಬಹಳಷ್ಟು ರೋಗಗಳು ತೆಂಗಿಗೂ ಕೂಡ ಬಾಧಕ ಆಗ್ತಾ ಉಂಟು. ಅಂದರೆ ಈಗ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮಗೆ ಬೆಳೆ ಬಹಳಷ್ಟು ಕಡಿಮೆ. ಆ ಸಂದರ್ಭದಲ್ಲಿ ಅದಕ್ಕೆ ಕೃಷಿ ಇಲಾಖೆಯು ಸೂಚಿಸಿದಂತಹ ಕೆಲವೊಂದಿಷ್ಟು ಪರಿಹಾರಗಳನ್ನು ನಾವೇ ಕಂಡುಕೊಳ್ತೇವೆ. ಆಮೇಲೆ ಈ ವರ್ಷದಿಂದ ಪಂಚಾಯತ್ ಕೂಡ ಅದಕ್ಕಿರುವಂತಹ ಒಂದು ಅಂದರೆ ತೆಂಗಿನ ಮರವನ್ನು ಕೊಬೆಯನ್ನು ಕ್ಲೀನ್ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದು ನುರಿತ ಕೆಲಸಗಾರರಿಂದ ಅಂದರೆ ತೆಂಗಿನ ಕೊಬೆಯನ್ನು ಕ್ಲೀನ್ ಮಾಡಿ ಶುಚಿಗೊಳಿಸಿ ಅದಕ್ಕೆ ಔಷಧವನ್ನು ಹಾಕುವಂತಹ ಒಂದು ವ್ಯವಸ್ಥೆ ಕೂಡ ಆ ಯೋಜನೆಯನ್ನು ಈ ವರ್ಷದಿಂದ ಅದು ಹಮ್ಮಿಕೊಂಡಿದೆ. ಅದು ಕೂಡ ಬಹಳಷ್ಟು ಕೃಷಿಕರಿಗೆ ಅನುಕೂಲ ಅಂತ ಹೇಳ್ಬೋದು.
1: ಈಗ ನಿಮ್ಮಲ್ಲಿ ತೆಂಗಿನಕಾಯಿ ಎಲ್ಲ ಕೀಳಲಿಕ್ಕೆ ಜನ ಸಿಗ್ತಾರೆ?
0: ಹೌದು, ಅಂದರೆ ನಾವು ಅಡಿಕೆ ಮರಕ್ಕೆ ಹತ್ತುವವರು, ತೆಂಗಿನ ಮರಕ್ಕೆ ಹತ್ತುವವರು ಎಲ್ಲ ಒಬ್ಬರೇ ಆಗಿರುವುದರಿಂದ ಎಲ್ಲವನ್ನು ಸಮತೋಲನದಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂದರೆ ಔಷಧ ಸಿಂಪಡಣೆ, ಅಡಿಕೆ ಕೊಯ್ಯುವಂಥದ್ದು.

0: ತೆಂಗಿನಕಾಯಿ ಕೊಯ್ಯುವಂಥದ್ದು, ಇದೆಲ್ಲವನ್ನು ಒಬ್ಬರಿಗೆ ವಹಿಸಿಕೊಟ್ಟಿರುವಂತಹ ಕಾರಣಕ್ಕೆ ನಮಗೆ ಇಷ್ಟರವರೆಗೆ ಯಾವ ತೊಂದರೆಯೂ ಆಗಲಿಲ್ಲ.
1: ಈಗ ತೆಂಗಿನ ಮರಕ್ಕೆಲ್ಲ ಗೊಬ್ಬರ ನೀಡುವಂಥದ್ದು ಯಾವ ರೀತಿ?
0: ತೆಂಗಿನ ಮರಕ್ಕೂ ನಾವು ಹಟ್ಟಿ ಗೊಬ್ಬರವನ್ನು ಹೆಚ್ಚಾಗಿ ಹಾಕುವಂಥದ್ದು, ಇಲ್ಲ ಅಂದರೆ ಮಳೆಗಾಲದಲ್ಲಿ ನಾವು ಪ್ರಾರಂಭದಲ್ಲಿ ಸುತ್ತಲೂ ಇರುವಂತಹ ಸೊಪ್ಪುಗಳು ಇಂಥದ್ದನ್ನೆಲ್ಲ ಕಡಿದು ಬುಡಕ್ಕೆ ಹಾಕ್ತೇವೆ. ಅದರ ಜೊತೆಯಲ್ಲಿ ಸ್ವಲ್ಪ ಸುಡು ಮಣ್ಣು ಕೊಡ್ತೇವೆ. ಅದರ ಜೊತೆಯಲ್ಲಿ ಕೋಳಿ ಗೊಬ್ಬರ ಬಹಳ ನಮಗೆ ಬಹಳ ಒಳ್ಳೆಯದು ಅಂತ ಅನ್ನಿಸಿದೆ. ಹಾಗಾಗಿ ಒಳ್ಳೆ ಮಳೆ ಇರುವಂತಹ ಸಂದರ್ಭದಲ್ಲಿ ಅದು ಕರಗಿ ಹೋಗುವುದಕ್ಕಾಗಿ ಕೋಳಿ ಗೊಬ್ಬರವನ್ನು ಕೊಡ್ತೇವೆ. ಉಳಿದಂತೆ ಹಟ್ಟಿ ಗೊಬ್ಬರ ಕೂಡ ಹಾಕ್ತೇವೆ.
1: ನೀವು ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡುವ? ತೆಂಗಿನಕಾಯಿಯನ್ನು ಹಾಗೆ ಕೊಡುವಂಥದ್ದು ಅಲ್ಲ, ಕೊಪ್ಪರ ಮಾಡಿ ಕೊಡುವಂಥ ವಿಧಾನ ಇದೆಯಾ?
0: ನಾವು ಮೊದಲೆಲ್ಲ ತೆಂಗಿನಕಾಯಿಯನ್ನು ಅಟ್ಟದಲ್ಲಿ ಹಾಕಿ ಒಣಗಿಸಿ ಕೊಪ್ಪರ ಮಾಡಿ ಕೊಡ್ತಾ ಇದ್ದೆವು. ಆದರೆ ಈಗಿನ ಕಾಲದಲ್ಲಿ ಅದು ಬಹಳಷ್ಟು ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಅಟ್ಟಕ್ಕೆ ಹಾಕಬೇಕು, ಅದನ್ನು ಪುನಃ ಕೆಳಗಿಳಿಸಬೇಕು, ಅದನ್ನು ಸುಲಿದು ಕೊಡುವಂಥದ್ದು, ಅದರಲ್ಲಿ ಬಹುಶಃ ಹಾಳಾದದ್ದು ಬಹಳಷ್ಟು ಸಿಗ್ತದೆ. ಆಮೇಲೆ ಆ ನಿಟ್ಟಿನಲ್ಲಿ ನೋಡುವಾಗ ನಮಗೆ ಅದನ್ನು ಈಗ ತೆಂಗಿನಕಾಯಿ ಕೊಯ್ಲಾದ ಕೂಡಲೇ ನಾವು ಯಾವ ನಮಗೆ ಮನೆಗೆ ಅಗತ್ಯಕ್ಕೆ ಎಷ್ಟಿದೆ ಅಥವಾ ನಮಗೆ ಮನೆಯ ಎಣ್ಣೆಗೆ ಎಷ್ಟು ಬೇಕು, ತೆಂಗಿನ ಎಣ್ಣೆ ನಾವು ಮಾಡಲಿಕ್ಕೆ ಎಷ್ಟು ಬೇಕು, ಅಷ್ಟನ್ನು ಇರಿಸಿಕೊಂಡು ಉಳಿದನ್ನು ಕೂಡಲೇ ಕೂಡಲೇ ನಾವು ಮಾರಾಟ ಮಾಡ್ತೇವೆ. ಅದು ಬಹಳ ಉಪಯುಕ್ತ ಅಂತ ಅನ್ನಿಸ್ತದೆ. ಅಂದರೆ ತೆಂಗಿನಕಾಯಿ ಹಾಳಾದದ್ದು ಆಗುವುದ ಇರ್ಬೋದು, ಇದೆಲ್ಲ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ.
1: ಈಗ ಕಾಳುಮೆಣಸು ಕೃಷಿ ಮಾಡುವಾಗ ನೀವು ಅಡಿಕೆ ಮರದಲ್ಲಿಯೇ ಬಳ್ಳಿಗಳನ್ನು ನೆಟ್ಟಿದ್ದೀರಾ ಅಥವಾ ಬೇರೆ ಈಗಿನ ಹೊಸ ತಂತ್ರಜ್ಞಾನಗಳನ್ನು ಏನಾದರೂ ಬಳಸ್ತಾ ಇದ್ದೀರಾ?
0: ಈಗಿನವರೆಗೆ ನಾವು ಕಾಳುಮೆಣಸನ್ನು ತೆಂಗಿನ ಮರಕ್ಕೋ ಅಥವಾ ಅಡಿಕೆ ಮರಕ್ಕೋ ಅಥವಾ ಇತರ ಜಾತಿ ಮರ ಇರ್ಬೋದು, ಹಲಸಿನ ಮರ ಇಂಥದ್ದಕ್ಕೆ ಬಿಡ್ತಾ ಇದ್ದೇವೆ. ಅಂದರೆ ನಾವು ಪಾರಂಪರಿಕವಾಗಿ ಮಾಡಿಕೊಂಡು ಬಂದದ್ದು ಅದುವೇ. ಪ್ರತಿ ವರ್ಷವೂ ಕೂಡ ನಾವು ಅಡಿಕೆ ಮರ ತೆಂಗಿನ ಮರಕ್ಕೆ ಬಳ್ಳಿಗಳನ್ನು ಬಿಡ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಬಹಳಷ್ಟು ರೋಗ ಬಾಧೆಗಳನ್ನೆಲ್ಲ ನಾವು ಕೆಲವು ವರ್ಷಗಳಿಂದ ಕಾಣ್ತಾ ಇದ್ದೇವೆ. ಅಂದರೆ ಅದಕ್ಕೆ ಪರಿಹಾರ ಅಂತ ಯಾವುದು ನಮಗೆ ಇದುವರೆಗೆ ಸಿಗಲಿಲ್ಲ. ಆಮೇಲೆ ಈಗಿನ ಹೊಸ ತಂತ್ರಜ್ಞಾನಗಳು ಅಂದರೆ PVC ಪೈಪ್ನಲ್ಲಿ ಮಾಡುವಂಥದ್ದು, ಸಿಮೆಂಟ್ ಕಂಬಗಳಿಗೆ ಅದನ್ನು ಅಳವಡಿಸುವುದೆಲ್ಲ ನಾವು ನೋಡ್ತಾ ಇದ್ದೇವೆ. ಅಂದರೆ ಪ್ರಾಯೋಗಿಕವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಇದ್ದೇನೆ.
1: ಎಷ್ಟು ಕಾಳುಮೆಣಸು ಬಳ್ಳಿಗಳಿವೆ?
0: ಸಾಧಾರಣ ನಮಗೆ ತೋಟದಲ್ಲಿ ಇಷ್ಟು ಅಂತ ಹೇಳುವುದಕ್ಕಾಗುವುದಿಲ್ಲ, ಯಾಕಂದರೆ ಪ್ರತಿ ವರ್ಷವೂ ನಡ್ತಾ ಇರ್ತೇವೆ. ಒಂದು 500 ಬಳ್ಳಿ ನೆಟ್ಟರೆ ನಮಗೆ ಬಹುಶಃ ಉಳಿಯುವುದು ಬಹುಶಃ 100 ಇರಬಹುದು. ಈಗ ಒಂದು ಸಾಧಾರಣ ನಮಗೆ ವರ್ಷಕ್ಕೆ ಒಂದು 1.5 ಕ್ವಿಂಟಲ್ನಷ್ಟು ಕಾಳುಮೆಣಸು ಲಭ್ಯ ಆಗ್ತದೆ.
1: ಈಗ ಬಾಳೆ ಕೃಷಿಗೆ ಬಂದರೆ, ಬಾಳೆ ಕೃಷಿ ಯಾವ ರೀತಿ ನೀವು ಮಾಡುವಂಥದ್ದು? ಅಂದರೆ ಅಡಿಕೆ ತೋಟದ ಮಧ್ಯದಲ್ಲಿ ನೆಟ್ಟಿದ್ದೀರಾ, ಯಾವ ರೀತಿ?
0: ಬಾಳೆ ಕೃಷಿ ನಾವು ತೋಟದ ಮಧ್ಯೆ ಇರುವಂಥದ್ದು, ಅಂದರೆ ಪ್ರತ್ಯೇಕವಾಗಿ ಮಾಡುವಂತಹ ಕೆಲಸಕ್ಕೆ ಹೋಗಲಿಲ್ಲ. ಅಂದರೆ ಅದಕ್ಕೆ ಕೆಲವೊಂದಕ್ಕಿಷ್ಟು ಅಡೆತಡೆಗಳು ಕೂಡ ಕಾರಣ ಇರ್ತದೆ. ಹಾಗಾಗಿ ತೋಟದಲ್ಲಿ ಹೇಗೂ ಅಡಿಕೆ ಮರಕ್ಕೆ ಹಾಕುವಂತಹ ಇಟು ಅಂದರೆ ಯಾವ ಗೊಬ್ಬರ ಇದೆ ಅದು ಕೂಡ ಇದಕ್ಕೆ ಸಾಕಾಗ್ತದೆ. ಹಾಗಾಗಿ ಅಡಿಕೆ ತೋಟ, ತೆಂಗಿನ ತೋಟ ಇವುಗಳ ಮಧ್ಯೆಯಲ್ಲಿ ನಾವು ಬೆಳೆಸ್ತಾ ಇದ್ದೇವೆ.
1: ಯಾವ ತಳಿಯನ್ನು ಬೆಳೀತಾ ಇದ್ದೀರಿ?
0: ನಾವು ಹೆಚ್ಚು ಕದಳಿ ಬಾಳೆಗೊನೆ ತಳಿಯನ್ನು ಬೆಳೀತಾ ಇರುವಂಥದ್ದು. ಆಮೇಲೆ ಈಗಿನ ಹೊಸತ್ತಂತಲ್ಲ, ನೇಂದ್ರ ಇರ್ಬೋದು, ಕ್ಯಾವೆಂಡಿಶು ಮುಂತಾದ್ದೆಲ್ಲ ಅದೆಲ್ಲ ನಮಗೆ ಇದೆ ಅಂತ ಅಷ್ಟೇ ಬಿಟ್ಟರೆ ನಾವು ಅದನ್ನು ಮಾರುಕಟ್ಟೆಯ ದೃಷ್ಟಿಯಿಂದ ನಾವು ಬೆಳೀತಾ ಇಲ್ಲ.
1: ನೀವು ಮಾರಾಟದ ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ ಅಲ್ಲ ಮನೆಯ ಬಳಕೆಗೆ ಮಾಡುವಂಥದ್ದ?
0: ಅಂದರೆ ಬಾಳೆಯನ್ನು ಮಾರಾಟದ ದೃಷ್ಟಿಯಿಂದ ನಾವು ಬೆಳೆಸುವುದಲ್ಲ, ಆದರೆ ತೋಟದಲ್ಲಿ ಅದನ್ನು ಬೆಳೆಸ್ತಾ ಇದ್ದೇವೆ. ಅಂದರೆ ನಮ್ಮ ಉಪಯುಕ್ತತೆಗಿಂತ ಹೆಚ್ಚು ಸಿಕ್ಕಿದರೆ ಅದನ್ನು ಮಾರಾಟ ಮಾಡ್ತೇವೆ. ಈಗ ಬಾಳೆಯಲ್ಲೂ ಕೂಡ ನಮಗೆ ಬಹಳಷ್ಟು ಮಾರುಕಟ್ಟೆಯನ್ನು ಸೃಷ್ಟಿಸುವಂತಹ ಸಾಧ್ಯತೆ ಇದೆ. ಅಂದರೆ ಈಗ ಒಂದು ಬಾಳೆ ಎಲೆ ಕಡಿದುಕೊಟ್ಟರೆ ಅದಕ್ಕೂ ಕೂಡ ಒಳ್ಳೆ ಬೆಲೆ ಇರುವಂಥದ್ದು. ಅಂದರೆ ಸಾಧಾರಣವಾಗಿ 3 ರಿಂದ 5 ರೂಪಾಯಿಯವರೆಗೆ ಒಂದು ಬಾಳೆ ಎಲೆಗೆ ಮಾರುಕಟ್ಟೆ ಇದೆ. ನಮಗೆ ಸಾಧಾರಣ ಏಪ್ರಿಲ್ ಮೇ ಅಂದರೆ ಸೀಸನ್ ಟೈಮ್ ಅಂತ ಹೇಳ್ಬೋದು, ಕಾರ್ಯಕ್ರಮಗಳ ಒತ್ತಡ ಇರುವಂಥ ಆ ಸಂದರ್ಭಗಳಲ್ಲಿ ಎಷ್ಟಿದ್ರೂ ಕೂಡ ಬಾಳೆ ಎಲೆಗೆ ಬೇಡಿಕೆ ಇರ್ತದೆ. ಆದರೆ ನಮಗೆ ಬಾಳೆಯ ಕೃಷಿಯ ಬಗ್ಗೆ ಹೇಳುವುದಾದರೆ ನಮಗೆ ಅದರಲ್ಲಿ ಕಾಡು ಹಂದಿಗಳ ಕಾಟ ಬಹಳಷ್ಟಿದೆ. ಅಂದರೆ ನಾವು ಒಂದು 100 ಬಾಳೆ ಗಿಡಗಿಟ್ಟು ನೆಟ್ಟರೆ ಅದರಲ್ಲಿ ನಮಗೆ 50 ಸಿಕ್ಕಿದರೆ ಒಳ್ಳೆಯದು. ಅಂದರೆ ಅಷ್ಟು ಕೂಡ ಕಾಡು ಹಂದಿಗಳ ಉಪಟಳ ನಮ್ಮನ್ನು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಾಳೆ ಕೃಷಿ ಈಗ ಬಹಳಷ್ಟು ಸೊರಗ್ತಾ ಇದೆ ಅಂತಲೇ ಹೇಳ್ಬೋದು.
1: ನೀವು ಗೇರು ಕೃಷಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಗೇರು ತೋಟಗಳ ಉಳಿವು ಬಹಳ ಕಡಿಮೆ ಆಗ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಗೇರು ಕೃಷಿ ಮಾಡುವಂಥದ್ದು?
0: ನಾವು ಕೆಲವು ವರ್ಷಗಳ ಹಿಂದೆ ಗೇರು ಕೃಷಿಯನ್ನು ಪ್ರಾರಂಭಿಸಿದ್ದು. ಅಂದರೆ ಭಾಸ್ಕರ ಎನ್ನುವಂತಹ ತಳಿಯನ್ನು ನಾವು ಪ್ರಾರಂಭಿಸಿದ್ದು, ಅಂದರೆ ಊರ ಗೇರು ಅಲ್ಲ, ಹೈಬ್ರಿಡ್ ಅಂತ ಹೇಳ್ಬೋದು. ಒಳ್ಳೆಯ ಬೆಳೆಯನ್ನು ಕೊಡುವಂಥದ್ದು.

0: ಅಂದರೆ ನಮಗೆ ಈ ಸಾಧಾರಣ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಒಳ್ಳೆಯ ಬೇಡಿಕೆ ಇರುವಂತಹ ಸಂದರ್ಭದಲ್ಲಿ ಒಳ್ಳೆಯ ಗೇರು ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ, ಒಳ್ಳೆಯ ಬೆಳೆಯನ್ನು ಪಡಿತಾ ಇದ್ದೇವೆ.
1: ನೀವು ಗಿಡಗಳನ್ನೆಲ್ಲ ಎಲ್ಲಿಂದ ತಂದಿದ್ದು?
0: ನಾವು ಕರ್ನಾಟಕದಿಂದ ಅಂದರೆ ಪುತ್ತೂರಿಯಿಂದ ತೋಟಗಾರಿಕಾ ಇಲಾಖೆಯಿಂದ ಮೊದಲೇ ಅದನ್ನು ಬುಕ್ ಮಾಡಿಕೊಂಡು ಪರ್ಚೇಸ್ ಮಾಡುವಂಥದ್ದು. ಅಲ್ಲಿ ಬೇರೆ ಬೇರೆ ವೆರೈಟಿಗಳದ್ದಿದೆ, ಆದರೆ ನಾವು ಭಾಸ್ಕರ ಎನ್ನುವಂಥ ತಳಿಯನ್ನು ಆಯ್ಕೆ ಮಾಡಿಕೊಂಡು ಈಗ ಕೆಲ ವರ್ಷದಿಂದ ಬೆಳೀತಾ ಇದ್ದೇವೆ.
1: ಏನಿದರ ವಿಶೇಷತೆ
0: ಅಂದರೆ ಇಂತಹ ತಳಿಗಳು ನಮಗೆ ಊರ ತಳಿಗಳಿಗಿಂತಲೂ ಬಹಳ ಬೇಗ ಫಲವನ್ನು ಕೊಡುವಂಥದ್ದು. ಸಾಧಾರಣ ನಾವು ಆ ತಳಿಯನ್ನು ನೆಟ್ಟು ಒಂದು 3-4 ವರ್ಷದಲ್ಲಿ ಒಳ್ಳೆಯ ಫಸಲನ್ನು ಪಡ್ಕೊಂಡಿದ್ದೇವೆ, ಬಹಳಷ್ಟು ಫಸಲು ಸಿಗುವಂಥದ್ದು. ಅಂದರೆ ಒಂದು ಮರದಲ್ಲಿ ಅಂದಾಜು ಹೇಳುವುದಕ್ಕಾಗುವುದಿಲ್ಲ, ಆದರೂ ಕೂಡ ನಮಗೆ ಒಳ್ಳೆಯ ಬೆಳೆಯನ್ನು ನಾವು ಪಡೀತಾ ಇದ್ದೇವೆ.
1: ಎಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀರಿ?
0: ನಾವು ಸಾಧಾರಣ ಒಂದು 300-ರಷ್ಟು ಗಿಡ ಹಾಕಿದ್ದೇವೆ, ಅಂದರೆ ಬಹಳ ಸಮಯ ಆಯಿತು ಹಾಕಿ. ಈಗ ಅದಕ್ಕೂ ಕೂಡ ಕೆಲವೊಂದಿಷ್ಟು ರೋಗಗಳು, ಅಂದರೆ ಅದು ಬುಡ ಏನೋ ಕೊಳತು ಅಥವಾ ಬುಡವನ್ನು ಅದು ತಿಂದು ಅದು ಮಗಚುವಂತಹ ಒಂದು ವಿದ್ಯಮಾನಗಳು ಬಹಳಷ್ಟಿದೆ. ಹಾಗಾಗಿ ಅದಕ್ಕೂ ಕೂಡ ರೋಗಬಾಧೆಗಳು ಇದೆ, ಅದು ಕೂಡ ಕಷ್ಟದಲ್ಲೇ ಮುಂದುವರಿತಾ ಉಂಟು.
1: ನೀವು ಈ ಗಿಡಗಳನ್ನು ಇಳಿಜಾರು ಪ್ರದೇಶಗಳಲ್ಲಿ ನೆಟ್ಟಿದ್ದೀರಾ ಅಥವಾ ಸಮತಟ್ಟಾದ ಜಾಗದಲ್ಲಿ ನೆಟ್ಟಿರುವಂಥದ್ದ? ಹೇಗಿದು ನೆಡುವ ವಿಧಾನ?
0: ಅಂದರೆ ನಾವು ಅದನ್ನು ಇಳಿಜಾರು ಪ್ರದೇಶಗಳಲ್ಲಿ ಯಂತ್ರಗಳ ಮೂಲಕ ಅದನ್ನು ತಟ್ಟು ತಟ್ಟು ಅಂದರೆ ಪ್ಲಾಟ್ಫಾರ್ಮ್ನ ಥರ ಮಾಡಿ ಆ ಮೂಲಕ ನೆಟ್ಟದ್ದು. ಅದು ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರವೂ ಅಂತ ಆಗ್ತದೆ, ಅಂದರೆ ನಮಗೆ ಬೀಜ ಹೆಕ್ಕುವಂಥದ್ದು ಇಂಥದ್ದಕ್ಕೆಲ್ಲ ಬಹಳ ಕಷ್ಟ ಆಗ್ತದೆ. ಆದರೂ ಕೂಡ ಒಂದು ಒಳ್ಳೆ ಬೆಳೆ ಬರುವುದಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಅಂದರೆ ಮಣ್ಣು ನಾವು ಯಂತ್ರಗಳ ಮೂಲಕ ಅದನ್ನು ಉಳುಮೆ ಮಾಡಿದ ಹಾಗೆ ಮಾಡಿದರೆ ಅದು ಹುಲಸಾಗಿ ಬೆಳೆಯುವುದಕ್ಕೂ ಕೂಡ ಒಂದು ಒಳ್ಳೆಯ ಅನುಕೂಲ ಆಗ್ತದೆ.
1: ಈಗ ನೀವು ಗೇರು ಬೀಜ ಆಗುವ ಸಂದರ್ಭದಲ್ಲಿ ನೀವು ಅದನ್ನು ಕೊಯ್ತೀರಾ ಅಥವಾ ಬಿದ್ದ ಗೇರು ಬೀಜವನ್ನು ಹೆಕ್ಕುವಂಥದ್ದು ಯಾವ ರೀತಿ?
0: ನಿಜವಾಗಿ ನೋಡಿದರೆ ಅದನ್ನು ನಾವು ಕೊಯ್ಯಬಾರ್ದು, ಅಂದರೆ ನಾವು ಅದಕ್ಕೆ ಕೊಕ್ಕೆ ಹಾಕುವಂತಹ ಪದ್ಧತಿ ಇಲ್ಲ. ಯಾಕಂದರೆ ಕೊಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ ಉಳಿದಂತಹ ಬೀಜಗಳದು ಕೆಳಗೆ ಬೀಳುವುದಕ್ಕೂ ಆಮೇಲೆ ಬೀಜದ ಹೂ ಉದುರುವುದಕ್ಕೂ ಕೂಡ ಅದು ಸಮಸ್ಯೆಗೆ ಕಾರಣ ಆಗ್ತದೆ. ಸಾಧ್ಯದಷ್ಟು ಮಟ್ಟಿಗೆ ನಾವು ಗೇರು ಬೀಜ ಅದು ಹಣ್ಣಾಗಿ ಬಲಿತಂತಹ ಬೀಜ ಕೆಳಗೆ ಬಿದ್ದದ್ದನ್ನು ಹೆಕ್ಕಬೇಕು. ಆದರೆ ನಮಗೆ ಕೆಲವೊಂದು ಸಲ ಅದು ಅನನುಕೂಲವಾಗ್ತದೆ, ಅಂದರೆ ನಮ್ಮಲ್ಲಿರುವಂತಹ ಕೆಲವು ಪ್ರಾಣಿಗಳ ಕಾಟ, ಅಂದರೆ ಮುಳ್ಳು ಹಂದಿ ಅಂತ ಹೇಳ್ತೇವೆ, ಅದು ಗೇರು ಬೀಜವನ್ನು ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು. ಅದು ನಮಗೆ ಕೆಳಗೆ ಬಿದ್ದಂತಹ ಬೀಜ, ಅಂದರೆ ನಾವು ಸಂಜೆ ಹೊತ್ತಿನಲ್ಲಿ ರಾತ್ರಿ ಬಿದ್ದದ್ದೆಲ್ಲ ನಮಗೆ ಬೆಳಗ್ಗೆ ಆಗುವಾಗ ಸಿಗುವುದಿಲ್ಲ. ಹಾಗಾಗಿ ನಾವು ಬಲಿತಂಥ ಹಣ್ಣನ್ನು ಕೆಲವು ಸಲ ಕೊಯ್ಯುವುದುಂಟು, ಇಲ್ಲದಿದ್ದರೆ ನಮಗೆ ಸಿಗುವುದಿಲ್ಲ ಎನ್ನುವಂತಹ ಕಾರಣಕ್ಕೆ. ಆದರೆ ಸಾಧ್ಯವಾದಷ್ಟು ನಮಗೆ ಅನುಕೂಲ ಇದ್ದರೆ ಅದು ಕೆಳಗೆ ಬಿದ್ದಾಗ ಹೆಕ್ಕುವುದೇ ವಾಸಿ.
1: ಈಗ ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡುವಂಥದ್ದು ನೀವು?
0: ಗೇರು ಬೀಜಕ್ಕೆ ಸ್ಥಳೀಯವಾದಂತಹ ಮಾರುಕಟ್ಟೆ, ಅಂದರೆ ನಮಗೆ ಸಿಗುವಂಥದ್ದಷ್ಟೇ ಬೀಜ. ಬಹಳಷ್ಟು ದೊಡ್ಡ ಮಟ್ಟಿಗೆ ಮಾಡಿದರೆ ನಮಗೆ ಹೊರಗಡೆ ಅದನ್ನು ಮಾರುಕಟ್ಟೆ ಮಾಡಬಹುದು, ಆದರೆ ನಾವು ಸ್ಥಳೀಯವಾಗಿ ಅದನ್ನು ಇಲ್ಲಿಯೇ ಕೊಡ್ತೇವೆ.
1: ಈಗ ಭತ್ತದ ಬೆಳೆ ಮಾಡ್ತೀರಿ ಅಂತ ಹೇಳಿದರೆ ನೀವು ಎಷ್ಟು ಜಾಗದಲ್ಲಿ ಭತ್ತವನ್ನು ಬೆಳೀತಾ ಇದ್ದೀರಿ?
0: ಭತ್ತ ನಾವು ಅಂದಾಜು ಈಗ 1 ಎಕರೆಯಲ್ಲಿ ಬೆಳೀತಾ ಇದ್ದೇವೆ. ಮೊದಲು ಬಹಳಷ್ಟಿತ್ತು, ಆದರೆ ಅದನ್ನೆಲ್ಲ ಅಡಿಕೆ ಗಿಡ ಹಾಕಿದ ಕಾರಣ ಈಗ ನಮಗೆ ನಮ್ಮ ಅಗತ್ಯಕ್ಕೆ ತಕ್ಕಷ್ಟು ನಾವು ಮಾಡ್ತಾ ಇದ್ದೇವೆ.
1: ಬೇರೆ ಉಪಬೆಳೆಯಾಗಿ ಈಗ ಹಣ್ಣಿನ ಬೆಳೆಗಳನ್ನೆಲ್ಲ ಬೆಳೆಯುವ ಪ್ರಯತ್ನ ಮಾಡ್ತಾರಲ್ಲ ರೈತರು, ನೀವೇನಾದರೂ ಆ ರೀತಿ ಪ್ರಯತ್ನ ಮಾಡಿದ್ದೀರಾ?
0: ಅಂದರೆ ಈಗ ಉಪಬೆಳೆಯಾಗಿ ನಾವು ಹೊಸತಾಗಿ ಯಾವುದನ್ನು ಪ್ರಯೋಗ ಮಾಡಲಿಲ್ಲ. ಅಂದರೆ ಈಗಿನ ಕಾಲದಲ್ಲಿ ಮಾವಿನ ಬೆಳೆ, ಮಾವಿನ ಹಣ್ಣು, ಹಲಸಿನ ಬಹಳಷ್ಟು ಹೊಸ ಹೊಸ ತಳಿಗಳು ಸಿಗ್ತಾ ಉಂಟು. ಆದರೆ ನಮಗೆ ಜಾಗದ ಅಲಭ್ಯತೆ, ಅಂದರೆ ಅದಕ್ಕೆ ಪೂರಕವಾದಂತಹ ವಾತಾವರಣದ ಅದಕ್ಕೆ ಪೂರಕವಾದಂತಹ ಜಾಗದ ಅವಶ್ಯಕತೆ, ಜಾಗ ಇಲ್ಲದೇ ಇರುವಂತಹ ಕಾರಣಕ್ಕೆ ನಾವು ಅದರ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಇದ್ದದ್ದಲ್ಲೇ ಹಳೆಯ ತಳಿಗಳು, ಅಂದರೆ ಹಲಸು ಇರಬಹುದು, ಮಾವು ಇರಬಹುದು, ಇದೆಲ್ಲ ಹಳೆಯ ಮರಗಳಿಂದ ನಾವು ಉತ್ಪತ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಹಲಸು ಕೂಡ ಅಷ್ಟೇ, ಹಲಸಿನಕಾಯಿ ಅಂತ ಹೇಳ್ತೇವೆ, ಅದು ಮೌಲ್ಯವರ್ಧನೆಗೆ ಈಗಿನ ಕಾಲದಲ್ಲಿ ಬಹಳಷ್ಟು ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಮೌಲ್ಯವರ್ಧನೆಗೆ ಬೇಕಾಗಿ ನಾವು ಪ್ರತ್ಯೇಕವಾದಂತಹ ಸ್ಥಳವನ್ನು ಆರಿಸಿ ಮಾಡಬೇಕು ಎನ್ನುವಂತಹ ಯೋಚನೆಯಲ್ಲಿ ಇದ್ದೇವೆ.
1: ಯುವಕರು ಕೃಷಿಗೆ ಬರುವಂತಹ ಆಸಕ್ತಿ ಈಗ ಕಡಿಮೆ ಆಗ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ?
0: ಅಂದರೆ ಈಗ ನಾವು ಹಳ್ಳಿಯಲ್ಲಿ ನೋಡುವುದಿದ್ರೆ ಯುವಕರೆಲ್ಲ ಪಟ್ಟಣದತ್ತ ವಾಲುವಂತಹ ಸನ್ನಿವೇಶ ಈಗ ಕಾಣ್ತಾ ಉಂಟು. ಕೃಷಿ ದೇಶದ ಬೆನ್ನೆಲುಬು ಅಂತಲೇ ಹೇಳಬಹುದು. ಕೃಷಿ ಇಲ್ಲದೆ ನಮ್ಮ ಭಾರತದಲ್ಲಿ ಯಾವುದೂ ಕೂಡ ಮುನ್ನಡೆಯುವುದಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಕೃಷಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು

0: ಖಂಡಿತವಾಗಿ ಅದರಲ್ಲಿ ಹಿನ್ನಡೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯುವಕರು ಕೂಡ ಈಗ ಬಹಳಷ್ಟು ಕೆಲವು ಕಡೆ ನಾವು ನೋಡ್ತಾ ಇದ್ದೇವೆ, ಯುವಕರು ಉದ್ಯೋಗದ ಜೊತೆಯಲ್ಲಿಯೂ ಕೂಡ ಕೃಷಿಯನ್ನು ಈಗ ಮಾಡ್ತಾ ಇದ್ದಾರೆ. ಅಂದರೆ ಈಗ ಕೊರೋನಾದ ನಂತರದಲ್ಲಿ ಕೆಲಸಗಳೆಲ್ಲ ಮನೆಯಿಂದಲೇ ಆಗುತ್ತಾ ಇರುವಂತಹ ಕಾಲಕ್ಕೆ ಬಹಳಷ್ಟು ಮಟ್ಟಿಗೆ ಕೃಷಿಯನ್ನು ಕೂಡ ತೊಡಗಿಸಿಕೊಂಡು ಇರುವುದನ್ನು ಕೂಡ ಕೆಲವು ಕಡೆ ಕಾಣ್ತಾ ಇದ್ದೇವೆ. ಅದೊಂದು ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಕೃಷಿಗೆ ಸರಕಾರದಿಂದಲೂ ಕೂಡ ಬಹಳಷ್ಟು ಉತ್ತೇಜನ ಸಿಕ್ಕಿದರೆ, ಯುವಕರು ಕೂಡ ಅದರಲ್ಲಿ ಮುಂದುವರಿದರೆ ಖಂಡಿತವಾಗಿ ಅದರಲ್ಲಿ ಒಳ್ಳೆಯ ಭವಿಷ್ಯ ಇದೆ ಎನ್ನುವುದನ್ನು ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ.
1: ಮಿಶ್ರ ಕೃಷಿಯು ಕೇವಲ ಪರ್ಯಾಯವಲ್ಲ, ಇಂದಿನ ಪರಿಸ್ಥಿತಿಗೆ ಅಗತ್ಯವಾದ ಕೃಷಿ ಮಾದರಿಯಾಗಿದ್ದು ಕೃಷಿಯಲ್ಲಿ ಬಹಳಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯ ಅಂತ ನೀವು ತಿಳಿಸಿಕೊಟ್ಟಿದ್ದೀರಿ ಸರ್. ಯುವ ಕೃಷಿಕರಾಗಿ ನೀವು ಕೃಷಿಯನ್ನ ಮುಂದುವರಿಸಿಕೊಂಡು ಬಂದಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೇರ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಕೃಷಿ ಮಾಹಿತಿ ಕೇಳೋಣ.
6: ಕೇಳುಗರೆ, ಶುಂಠಿ ಬೆಳೆಯು ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡಿಬೇಕಿದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು, ಹಾಗೆಯೇ ರೋಗಗಳ ಸಮಗ್ರ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಗೆಡ್ಡೆ ಕೊಳೆ ರೋಗ, ದುಂಡಾಣು ಸೊರಗು ರೋಗ ಹಾಗೂ ಎಲೆ ಚುಕ್ಕೆ ರೋಗ ಇವು ಪ್ರಮುಖವಾಗಿ ಬಾಧಿಸ್ತವೆ. ಗೆಡ್ಡೆ ಕೊಳೆ ರೋಗವು ಪಿಥಿಯಂ ಎಫೈನಿಡರ್ಮೈಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರವು ಮಣ್ಣು ಮತ್ತು ಬೀಜದ ಮೂಲಕ ಪ್ರಸಾರವಾಗ್ತದೆ. ಈ ರೋಗವು ಹೆಚ್ಚಿನ ಉಷ್ಣಾಂಶ ಅಂದರೆ 30-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಣ್ಣಿನಲ್ಲಿ ತೇವಾಂಶವು ಹೆಚ್ಚಾದ ಹಾಗೆ ಇದು ಉಲ್ಬಣಗೊಳ್ಳುತ್ತದೆ. ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ರೋಗದ ತೀವ್ರತೆ ಹೆಚ್ಚು, ಈ ರೋಗದಿಂದ ಹೆಚ್ಚಿನ ಆರ್ಥಿಕ ನಷ್ಟವೂ ಕೂಡ ಉಂಟಾಗ್ತದೆ. ಮಳೆಗಾಲದ ಆರಂಭದಲ್ಲಿ ಗಿಡವು ಸುಮಾರು 1 ಅಡಿ ಎತ್ತರ ಇದ್ದಾಗ ರೋಗದ ಲಕ್ಷಣಗಳು ಎಲೆಗಳಲ್ಲಿ ಕಂಡುಬರ್ತವೆ. ರೋಗದ ಬಾಧೆಗೆ ಒಳಗಾಗಿರುವಂತಹ ಸಸ್ಯಗಳ ಹೊಸ ಎಲೆಗಳು ತೆಳು ಹಸಿರು ಬಣ್ಣಕ್ಕೆ ತಿರುಗಿ ಎಲೆಗಳ ತುದಿಗಳಿಂದ ಪ್ರಾರಂಭವಾಗಿ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ಜೋತು ಬೀಳಬಹುದು ಅಥವಾ ಸೊರಗಿ ಸಾಯಬಹುದು. ಅದೇ ಸಮಯದಲ್ಲಿ ಸಸ್ಯದ ಕುತ್ತಿಗೆ ಭಾಗಕ್ಕೂ ಕೂಡ ಹಾನಿ ಉಂಟಾಗಿ ನೀರಿನಿಂದ ಒದ್ದೆಯಾಗಿ ಮೃದುವಾಗಿರುತ್ತದೆ ಮತ್ತು ಕೈಯಿಂದ ಎಳೆದಾಗ ಸುಲಭವಾಗಿ ಮಣ್ಣಿನಿಂದ ಬೇರ್ಪಡುತ್ತದೆ. ಮೃದು ಕಾಂಡ ಕೊಳೆ ರೋಗವು ಬೇರು ಕಾಂಡಕ್ಕೂ ಮುಂದುವರಿದು ಅವು ನಿಧಾನವಾಗಿ ಕೊಳೆಯುವುದಕ್ಕೆ ಪ್ರಾರಂಭಿಸಿ ಅದರಲ್ಲಿರುವಂತಹ ಎಲ್ಲ ಅಂಗಾಂಶಗಳು ಕೊಳೆತು ಮೃದು ಕಪ್ಪು ಬಣ್ಣದ ಮುದ್ದೆಯಾಗಿ ರೂಪುಗೊಂಡು ಗಟ್ಟಿಯಾದ ಸಿಪ್ಪೆಯಿಂದ ಆವೃತವಾಗಿರುತ್ತದೆ. ನಂತರ ಗಡ್ಡೆಯು ಕಳಿತದೆ. ರೋಗವು ಮುಂದುವರಿದ ಹಾಗೆ ಬೇರುಗಳು ಕೂಡ ಕೊಳೆಯಬಹುದು. ಹೆಚ್ಚಿನ ಮಳೆ ಮತ್ತು ಅಸಮರ್ಪಕ ಬಸಿಗಾಲುವೆಯಿಂದಾಗಿ ಮಣ್ಣಿನಲ್ಲಿ ಅಧಿಕ ತೇವಾಂಶ ಸಂಗ್ರಹಣೆಯಾಗಿ ಈ ರೋಗಕ್ಕೆ ಸೋಂಕು ಹರಡುವುದಕ್ಕೆ ಅನುಕೂಲವಾಗ್ತದೆ. ರೋಗಾಣುವು ಮಣ್ಣಿನಲ್ಲಿ ಬೆಳವಣಿಗೆ ಹೊಂದುವುದರಿಂದ ವರ್ಷಾನುವರ್ಷ ಒಂದೇ ಮಣ್ಣಿನಲ್ಲಿ ಶುಂಠಿ ಬೇಸಾಯವನ್ನು ಮಾಡುವುದನ್ನು ತಪ್ಪಿಸಬೇಕಾಗ್ತದೆ. ದುಂಡಾಣು ಸೊರಗು ರೋಗ ಅಥವಾ ಮೃದು ಕೊಳೆ ರೋಗ ಇದು ಇನ್ನೊಂದು ಪ್ರಮುಖವಾದಂತಹ ರೋಗ. ಸುಡೋಮೊನಾಸ್ ಸೊಲೆನಸೀರಂ ಎನ್ನುವಂತಹ ದುಂಡಾಣುವಿನಿಂದ ಈ ರೋಗ ಬರ್ತದೆ. ಈ ರೋಗಾಣುಗಳು ಮಣ್ಣಿನಿಂದ ಮತ್ತು ಬಿತ್ತನೆಯ ಬೀಜಗಳಲ್ಲಿಯೂ ಕೂಡ ಬೆಳವಣಿಗೆ ಹೊಂದುತ್ತವೆ. ಈ ರೋಗವು ನೈಋತ್ಯ ಮಾರುತು ಪ್ರಾರಂಭವಾಗುವ ಹಂತದಲ್ಲಿ ಸಸ್ಯ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಕಂಡುಬರುತ್ತದೆ. ನೀರಿನಲ್ಲಿ ನೆನೆಸಿದಂತಹ ಮಚ್ಚೆಗಳು ಮಿತ್ಯ ಕಾಂಡದ ಕುತ್ತಿಗೆ ಭಾಗದಲ್ಲಿ ಕಂಡುಬಂದು ರೋಗವು ಕಾಂಡದ ಮೇಲ್ಭಾಗ ಮತ್ತು ಬೇರಿನ ಕಡೆಗೆ ಹರಡುತ್ತದೆ. ಈ ರೋಗದ ಸ್ಪಷ್ಟ ಲಕ್ಷಣಗಳು ಅಂತಂದರೆ ಕೆಳಭಾಗದ ಎಲೆಗಳು ಸ್ವಲ್ಪ ಪ್ರಮಾಣದಲ್ಲಿ ಜೋತು ಬಿದ್ದು ಅಂಚುಗಳಲ್ಲಿ ಮುರುಟುಕೊಳ್ಳುವಿಕೆ ಕಂಡುಬರುತ್ತದೆ. ನಂತರ ಕಾಂಡದ ಮೇಲ್ಭಾಗದೆಡೆಗೆ ಹರಡಿಕೊಳ್ಳುತ್ತದೆ. ರೋಗದ ತೀವ್ರತೆಯು

ಹೆಚ್ಚಾದ ಹಾಗೆ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಸೊರಗ್ತವೆ. ಬಾಧೆಗೆ ಒಳಗಾಗಿರುವಂತಹ ಮಿತ್ಯಕಾಂಡದ ನಿರ್ವಹಣ ಅಂಗಾಂಶಗಳಲ್ಲಿ ಕಪ್ಪು ಬಣ್ಣದ ಗೀರುಗಳು ಗೋಚರಿಸುತ್ತವೆ. ಇಂತಹ ದ್ರವವು ನಿರ್ವಹಣ ನಾಳಗಳಿಂದ ಹೊರಸೂಸುತ್ತದೆ. ರೋಗ ತಗುಲಿದ ಗಿಡದ ಯಾವುದೇ ಭಾಗವನ್ನು ಕತ್ತರಿಸಿ ನೀರು ತುಂಬಿದ ಗಾಜಿನ ಲೋಟದಲ್ಲಿರಿಸಿದ ಭಾಗದಿಂದ ಬಿಳಿ ಬಣ್ಣದಿಂದ ಕೂಡಿರುವಂತಹ ದ್ರವವು ಹೊರಬರುವುದನ್ನು ಗಮನಿಸಬಹುದು. ಈ ರೋಗವು ಆರಂಭದಲ್ಲಿ ಗಡ್ಡೆ ಕೊಳೆ ರೋಗದ ಲಕ್ಷಣಗಳನ್ನು ತೋರಿಸಿದರೂ ಅತಿ ಶೀಘ್ರವಾಗಿ ಹರಡುತ್ತದೆ ಮತ್ತು ಗಿಡಗಳು ಬೇಗನೆ ಸಾಯ್ತವೆ. ರೋಗಗ್ರಸ್ತ ಶುಂಠಿಯ ಕೆಟ್ಟ ವಾಸನೆಯನ್ನು ಹೊರಸೂಸುತ್ತದೆ ಮತ್ತು ಶುಂಠಿಯು ಪೂರ್ತಿಯಾಗಿ ಕೊಳೆತು ಹೋಗ್ತದೆ. ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬೀಳ್ತವೆ. ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಫಿಲಸ್ಟಿಕಾ ಜಿಂಜಿಬರೆ ಎನ್ನುವಂತಹ ಶಿಲೀಂಧ್ರದಿಂದ ಈ ರೋಗವು ಬರುತ್ತದೆ. ಈ ರೋಗವನ್ನು ಜುಲೈನಿಂದ ಅಕ್ಟೋಬರ್ವರೆಗೂ ಕೂಡ ಕಾಣಬಹುದು. ಎಲೆ ಚುಕ್ಕೆ ರೋಗವು ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗ್ತದೆ. ಈ ರೋಗದ ಲಕ್ಷಣಗಳು ಅಂತಂದರೆ, ಪ್ರಥಮವಾಗಿ ನೀರಿನಿಂದ ಆವೃತಗೊಂಡ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ತವೆ. ನಂತರ ಚುಕ್ಕೆಗಳ ಮಧ್ಯಭಾಗವು ಬಿಳಿ ಬಣ್ಣಕ್ಕೆ ತಿರುಗಿ ಕಂದು ಬಣ್ಣದ ಉಂಗುರಗಳಿಂದ ಆವೃತವಾಗಿರ್ತವೆ. ರೋಗದ ಉಲ್ಬಣಾವಸ್ಥೆಯಲ್ಲಿ ಇಂತಹ ಹಲವಾರು ಚುಕ್ಕೆಗಳು ಸೇರಿಕೊಂಡು ಎಲೆಗಳೆಲ್ಲ ಸುಟ್ಟಂತಾಗಿ ನಿರ್ಜೀವಗೊಳ್ಳುತ್ತವೆ. ರೋಗದ ತೀವ್ರತೆ ತುಂತುರು ಮಳೆಯಲ್ಲಿ ಹೆಚ್ಚಾಗ್ತದೆ. ರೋಗವು ಮಳೆಯ ಹನಿಯ ಮುಖಾಂತರ ಪ್ರಸಾರವಾಗ್ತದೆ. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾದ ಉಳುಮೆಯನ್ನು ಮಾಡುವುದರಿಂದ ಬಿಸಿಲಿನ ತಾಪಕ್ಕೆ ಈ ರೋಗಾಣುವನ್ನು ಉಂಟು ಮಾಡುವಂತಹ ಮಣ್ಣಿನಲ್ಲಿರುವ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದ ಹಾಗೆ ರೋಗದ ತೀವ್ರತೆ ಹೆಚ್ಚಾಗುವುದರಿಂದ ಬಿತ್ತನೆಗೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಇದರಿಂದ ನೀರು ಬಸಿದು ಹೋಗುವುದಕ್ಕೂ ಕೂಡ ನೆರವಾಗ್ತವೆ. ನೀರು ಬಸಿದು ಹೋಗುವುದಕ್ಕೆ ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ಬಿತ್ತನೆಗೆ ರೋಗರಹಿತವಾದಂತಹ ಆರೋಗ್ಯವಂತ ಗಡ್ಡೆಗಳನ್ನು ಬಳಸಬೇಕಾಗ್ತದೆ. ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದೊಡನೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿ, ಅಂದರೆ ಸುಮಾರು 100 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ 1 ಕಿಲೋದಷ್ಟು ಟ್ರೈಕೋಡರ್ಮವನ್ನು 3 ವಾರಗಳ ಮೊದಲೇ ಮಿಶ್ರಣ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಮಣ್ಣಿಗೆ ಹಾಕಬೇಕು. ಟ್ರೈಕೋಡರ್ಮವನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಉಪಯೋಗಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳ ಮೇಲೆ ಪೈಪೋಟಿ ನಡೆಸುವುದರಿಂದ ರೋಗಾಣುಗಳು ಕ್ಷೀಣಿಸುತ್ತವೆ ಮತ್ತು ಟ್ರೈಕೋಡರ್ಮ ಕೆಲವು ರಾಸಾಯನಿಕಗಳನ್ನು ಬಿಡುವುದರಿಂದ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಬಿತ್ತನೆಗಿಂತ 2 ವಾರ ಮೊದಲು ಎಕರೆಗೆ ಸುಮಾರು 8 ಕಿಲೋದಷ್ಟು ಬ್ಲೀಚಿಂಗ್ ಪೌಡರನ್ನು ಹಾಕಬಹುದು. ನಾಟಿ ಮಾಡುವ ಮೊದಲು ಬೇವಿನ ಹಿಂಡಿ ಸುಮಾರು 1 ಕ್ವಿಂಟಲ್ನಷ್ಟು 1 ಎಕರೆಗೆ ಬೇಕಾಗ್ತದೆ. ಈ ಪುಡಿಯನ್ನು ಸಾಲುಗಳಲ್ಲಿ ತೆಳುವಾಗಿ ಹರಡಬೇಕು. ಇದರಿಂದ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಬಿತ್ತನೆಗೆ ಮೊದಲು ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಶಿಲೀಂಧ್ರನಾಶಕ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ ಸುಮಾರು 1/2 ಗಂಟೆ ಅಥವಾ 30 ನಿಮಿಷಗಳ ಕಾಲ ಉಪಚರಿಸಿ ನಂತರ ಜೈವಿಕ ಶಿಲೀಂಧ್ರನಾಶಕಗಳಾದ ಟ್ರೈಕೋಡರ್ಮವನ್ನು ಪ್ರತಿ ಕಿಲೋ ಗಡ್ಡೆಗೆ 10 ಗ್ರಾಂನ ಹಾಗೆ ಲೇಪಿಸಿ ನಾಟಿಗೆ ಬಳಸಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ 15 ಕ್ವಿಂಟಲ್ನಷ್ಟು ಬೇರು ಕಾಂಡಗಳು ಬೇಕಾಗ್ತವೆ. ಶುಂಠಿ ಬೆಳೆಗೆ ನೆರಳು ಒದಗಿಸುವಂತಹ ಎತ್ತರ ಬೆಳೆಗಳಾದ ತೊಗರಿ ಅಥವಾ ಔಡಲ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ತೆಗೆದುಕೊಳ್ಳಬೇಕು. ಇದರಿಂದ ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿ ರೋಗದ ತೀವ್ರತೆ ಕಡಿಮೆಯಾಗ್ತದೆ. ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಕಂಡುಬಂದರೆ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಕ್ಲೋರೋಥಲನಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬನ್ನು ಬೆರೆಸಿ ತಯಾರಿಸಿರುವಂತಹ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಶುಂಠಿ ಬೆಳೆಯಲ್ಲಿನ ಗಡ್ಡೆ ಕೊಳೆ ರೋಗದ ಬಾಧಿತ ಗಡ್ಡೆಗಳನ್ನು ತೆಗೆದುಹಾಕಬೇಕು. ನಂತರ 2 ಗ್ರಾಂ ಮೆಟಲಾಕ್ಸಿಲ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಇಲ್ಲವೇ 3 ಗ್ರಾಂ ಮ್ಯಾಂಕೋಜಬನ್ನು ಯಾವುದಾದ್ರೂ 1 ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ರೋಗ ಬಂದ ಮಡಿಗೆ ಮತ್ತು ಸುತ್ತಮುತ್ತಲಿನ ಮಡಿಗಳಿಗೆ ಹಾಕಬೇಕಾಗ್ತದೆ. ಗಡ್ಡೆ ಕೊಳೆ ರೋಗ ಬರುವ ಪ್ರದೇಶದಲ್ಲಿ ಏಕದಳ ಧಾನ್ಯದ ಬೆಳೆಯಿಂದ ಬೆಳೆಯ ಪರಿವರ್ತನೆಯನ್ನು ಮಾಡಬೇಕು. ದುಂಡಾಣು ಸೊರಗ ರೋಗ ಮತ್ತು ಮೃದು ಕೊಳೆ ರೋಗ ನಿರ್ವಹಣೆಗೆ 1 ಲೀಟರ್ ನೀರಿನಲ್ಲಿ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಇಲ್ಲವೇ 2 ಗ್ರಾಂ ಬ್ಲೀಚಿಂಗ್ ಪೌಡರನ್ನು ಬೆರೆಸಿ ಗಿಡದ ಸುತ್ತ ಸುರಿಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 20 ದಿವಸಗಳ ಅಂತರದಲ್ಲಿ ಇದೇ ಉಪಚಾರವನ್ನು ಮತ್ತೊಮ್ಮೆ ಕೈಗೊಳ್ಳಬೇಕು. ಒಳ್ಳೆಯ ರೀತಿಯಲ್ಲಿ ಶುಂಠಿ ಕೃಷಿಗೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಸಲಹೆಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಿ ಭೂಮಿಯನ್ನು ಸಿದ್ಧಗೊಳಿಸಬೇಕಾಗ್ತದೆ. ಬಿತ್ತನೆಗೆ ಆರೋಗ್ಯವಂತ ಶುಂಠಿ ಗಡ್ಡೆಗಳನ್ನು ಬಳಸಬೇಕು. ಬೀಜಕ್ಕೆ ಬಳಸುವಂತಹ ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ 1/2 ಗಂಟೆಯ ಕಾಲ ನೆನೆಸಿ ನಂತರ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು.
ಸಾಧ್ಯವಾದಷ್ಟು ನೀರು ಬಸಿ

0: ಕುಸಿಯುವಂತಹ ವ್ಯವಸ್ಥೆಯನ್ನು ಅಂದರೆ ಬಸಿಗಾಲುವೆಯನ್ನು ಮಾಡಬೇಕಾಗ್ತದೆ. ಶಿಫಾರಿತವಾದಂತಹ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮ ಜೈವಿಕ ಶಿಲೀಂದ್ರನಾಶಕವನ್ನು ಮಿಶ್ರಣ ಮಾಡಿ ಬಿತ್ತನೆಗೆ ಮೊದಲು ಮಣ್ಣಿಗೆ ಸೇರಿಸಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಸಬೇಕು. ನಾಟಿ ಮಾಡಿದ ನಂತರ ಸರಿಯಾದ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗ ಗಿಡಕ್ಕೆ ಮಣ್ಣನ್ನು ಏರು ಹಾಕಬೇಕು ಮತ್ತು ಬಸ್ಸಿಗಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು. ಕೀಟ ಮತ್ತು ರೋಗಬಾಧೆಗೆ ಅನುಗುಣವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಶುಂಠಿ ಗದ್ದೆಗಳಲ್ಲಿ ಕೊಳೆ ರೋಗ ಕಂಡುಬಂದಂತಹ ಗಿಡಗಳನ್ನು ಬೇರೆ ಗಿಡಗಳಿಗೆ ಹರಡದ ಹಾಗೆ ಎಚ್ಚರ ವಹಿಸಿ ಅವುಗಳನ್ನು ನಾಶಪಡಿಸಬೇಕು ಮತ್ತು ಆ ಜಾಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಬ್ಲೀಚಿಂಗ್ ಪೌಡರ್ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೆ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
1: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
1: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
1: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೆ ಆರ್ ಚಂದ್ರಿಕಾ ಹಾಡಿರುವ ಪುರಂದರದಾಸರ ರಚನೆ ಕೇಳಿದರೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು, ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ, ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ

0: ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್, ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಪಿವಿಎಸ್ ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88 ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ.

0: 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಹಿಂದಿ ಚಿತ್ರಗೀತೆಗಳು. ಒನ್ ನೈಟ್ ಸ್ಟ್ಯಾಂಡ್ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಡಿರುವ ಗೀತೆ, ರಚನೆ ಶಬೀರ್ ಅಹಮದ್.

ಇದೀಗ ಜಬ್ ವಿ ಮೆಟ್ ಚಿತ್ರಕ್ಕಾಗಿ ಶಾನ್ ಮತ್ತು ಉಸ್ತಾದ್ ಸುಲ್ತಾನ್ ಖಾನ್ ಹಾಡಿರುವ ಗೀತೆ, ರಚನೆ ಇರ್ಷಾದ್ ಕಮಿಲ್, ಸಂಗೀತ ಪ್ರೀತಮ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಕೆನರಾ ಪದವಿ ಪೂರ್ವ ಕಾಲೇಜು ಕೋಡಿಯಲ್ ಬೈಲ್ ಮಂಗಳೂರು, ಇಲ್ಲಿನ ಸಾಹಿತ್ಯ ವಿಭಾಗದ ವಿದ್ಯಾರ್ಥಿಗಳು.
2: ಎಲ್ಲರಿಗೂ ನಮಸ್ಕಾರ, ನಾನು ರಿತ್ವಿಕ್.
3: ನಾನು ಅದಿತಿ.
2: ನಾವು ಕೆನರಾ ಪದವಿ ಪೂರ್ವ ಕಾಲೇಜು ಮಂಗಳೂರಿನ ವಿದ್ಯಾರ್ಥಿಗಳು. ಇಂದಿನ ಯುವವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಇಂದಿನ ನಮ್ಮ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಹಾಡು, ನಾಟಕ, ಕವನ ವಾಚನ, ಭಾಷಣ, ಪಿಟೀಲು ವಾದನ ಇವುಗಳನ್ನೆಲ್ಲ ಕೇಳಲಿದ್ದೀರಿ. ನಮ್ಮ ತುಳುನಾಡು ಕಲೆ, ಸಂಸ್ಕೃತಿ, ಸಾಹಿತ್ಯ ಇವುಗಳಿಗೆ ಜೀವ ತುಂಬುವ ನೆಲೆ ಅಂತ ಹೇಳ್ತಾರೆ.
3: ಹೌದು, ಇಲ್ಲಿ ಹುಟ್ಟಿದ ಬರಹಗಾರರಲ್ಲಿ ಅಮೃತ ಸೋಮೇಶ್ವರ ಓರ್ವ ವಿಶಿಷ್ಟ ಹೆಸರು. ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯದ ಮೇಲೆ ಅವರಿಗೆ ಅಪಾರ ಆಸಕ್ತಿ ಇತ್ತು.
2: ಅವರ ಮೊದಲ ಕವನ ಸಂಕಲನ ಎಲೆಗಿಡಿ 1957 ಬಂದ ನಂತರ ರುದ್ರಶಿಲೆ ಸಾಕ್ಷಿ, ಕೆಂಪು ನೆನಪು, ವನಮಾಲೆ ಇನ್ನು ಹಲವು ಕೃತಿಗಳು ಪ್ರಕಟವಾಗಿವೆ.
3: ಅವಿಲು, ತುಳು ಬದುಕು, ಯಕ್ಷಗಾನ ಕೃತಿ ಸಂಪುಟ ಮೊದಲಾದ ಕೃತಿಗಳು, ಈ ಎಲ್ಲವೂ ಅವರು ನಮ್ಮ ಸಂಸ್ಕೃತಿಗೆ ಕೊಟ್ಟ ದೊಡ್ಡ ಕೊಡುಗೆಗಳು.
2: ಹೀಗಾಗಿ ಇಂತಹ ಮಹಾನ್ ರಚನಾಕಾರರೊಂದರ ಒಳಗಿನ ಬಾಂಧಳದಲ್ಲಿ ನೀನುದಿಸು ಎಂಬ ಕವನವನ್ನು ಕೇಳೋಣ.

0: ಕಾರ್ಯಕ್ರಮದ ಪ್ರಾರಂಭವು ಮನಮುಟ್ಟುವ ಇಂಪಾದ ಹಾಡಿನಿಂದ ಪ್ರಾರಂಭವಾಯಿತು.
1: ಹೌದು ಹೌದು, ನೀನು ಹೇಳಿದ್ದು ಸರಿ. ಎಷ್ಟು ಚಂದದ ಹಾಡಲ್ವಾ.
0: ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
1: ಓಯ್ ಓಯ್, ಎಂತಾಯ್ತಾ ಹಾಡಿನ ಲೋಕದಲ್ಲಿ ತೇಲಾಡ್ತಿದ್ದಿ? ಎಂತ ಸಮಾಚಾರ ಎಂತ?
0: ಹಾಡಿನ ಮೊದಲ ಸಾಲು ಕೇಳಿದ್ಯಾ?
1: ಅದೇ ಜೇನಿನ ಗೂಡು ನಾವೆಲ್ಲ ಅಂತ ಇತ್ತು ಮಾರೆ.
0: ಹಾ ಅದೇ ಅದೇ. ನಿಂಗೆ ಜೇನುಗೂಡು ಹೇಗಿರುತ್ತೆ, ಅದರ ಸಾಕಾಣಿಕೆ, ಮಾರಾಟದ ಈ ಎಲ್ಲಾ ವಿಚಾರದ ಬಗ್ಗೆ ತಿಳಿದಿದೆಯಾ?
1: ಇಲ್ಲಪ್ಪ, ನಂಗೆ ಆ ವಿಷಯದ ಬಗ್ಗೆ ಅಂತ ಗೊತ್ತಿಲ್ಲ.
0: ಹಾ, ಅದಕ್ಕಾಗಿ ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ JK ಗಗನ್ ಇವರು ಜೇನು ಹಾಗೂ ಜೇನಿನ ಮಾರಾಟದ ಬಗ್ಗೆ ತಿಳಿಸಲಿದ್ದಾರೆ. ಬನ್ನಿ ಕೇಳೋಣ.
2: ಜೇನು ಹಾಗೂ ಜೇನೊಣದ ಸಾಕಾಣಿಕೆ. ಜೇನು ಎಂದು ಹೇಳಿದ ಕೂಡಲೇ ಬಾಯಲ್ಲಿ ನೀರು ಬರ್ತದೆ. ಜೇನು ಸಿಹಿ ಇರುವುದರೊಟ್ಟಿಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ತಿಳಿದವರು ಜೇನಿನೊಟ್ಟಿಗೆ ಮಕ್ಕಳಿಗೆ ಮದ್ದು ಕುಡಿಯಲು ಹೇಳುತ್ತಾರೆ, ಏಕೆಂದರೆ ಜೇನಿನಲ್ಲಿ ತುಂಬಾ ಮದ್ದಿನಾಂಶ ಇರುವ ಕಾರಣ ಅದು ದೇಹಕ್ಕೆ ಒಳ್ಳೆಯದು. ಜೇನೊಣಗಳಲ್ಲಿ ಎರಡು ವಿಧಗಳಿವೆ, ಒಂದು ತುಡುವೆ ಜೇನೊಣ ಹಾಗೂ ಇನ್ನೊಂದು ಮೊಜೆಂಟಿ ಜೇನೊಣ. ತುಡುವೆ ಜೇನೊಣಗಳು ಸಾಮಾನ್ಯವಾಗಿ ಎತ್ತರದ ಮರಗಳಲ್ಲಿ ಅಥವಾ ಎತ್ತರದ ಕಟ್ಟಡಗಳಲ್ಲಿ ತನ್ನ ಗೂಡುಗಳನ್ನು ಕಟ್ಟುತ್ತವೆ. ಇವುಗಳು ಆಕಾರದಲ್ಲಿ ದೊಡ್ಡದಾಗಿರುತ್ತವೆ. ಇವುಗಳ ಸಾಕಾಣಿಕೆ ಮಾಡಿದರೆ ವರ್ಷದಲ್ಲಿ 2-3 ಸಲ ಜೇನನ್ನು ಪಡೆಯಬಹುದು. ಆದರೆ ಇವುಗಳು ತುಂಬಾ ಸೂಕ್ಷ್ಮ. ಇವುಗಳಿಗೆ ಏನಾದರೂ ತೊಂದರೆ ಉಂಟಾದರೆ ಹಾಗೂ ಏನಾದರೂ ಅಪಾಯ ಉಂಟಾದರೆ ಇವುಗಳು ಗುಂಪಿನಲ್ಲಿ ಬಂದು ಕಚ್ಚುತ್ತವೆ. ತುಡುವೆ ಜೇನೊಣಗಳ ಉತ್ಪಾದನೆ ತೋಟಗಳಿರುವ ಜಾಗದಲ್ಲಿ ಸಾಧ್ಯವಾಗುತ್ತದೆ. ಜೇನುಗಳಲ್ಲಿ ಇನ್ನೊಂದು ವಿಧ ಎಂದರೆ ಮೊಜೆಂಟಿ ಜೇನೊಣ. ಮೊಜೆಂಟಿ ಜೇನೊಣಗಳು ಸಾಮಾನ್ಯವಾಗಿ ಹಳೆಯ ಮೀಟರ್ ಬಾಕ್ಸ್ ಪೆಟ್ಟಿಗೆಯಲ್ಲಿ ಅಥವಾ ಹಳೆಯ ಬೆದುರಿನಲ್ಲಿ ಅಥವಾ ಮರದ ಕಿಟಕಿಯೊಳಗೆ ಸೇರಿ ತನ್ನ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಮೊಜೆಂಟಿ ಜೇನೊಣಗಳು ಆಕಾರದಲ್ಲಿ ತುಂಬ ಚಿಕ್ಕದಿರುತ್ತವೆ. ಇವುಗಳು ಇರುವೆಯಷ್ಟು ಚಿಕ್ಕದು ಹಾಗೂ ಇವುಗಳು ಕಚ್ಚುವುದಿಲ್ಲ. ಈ ಜೇನೊಣಗಳ ಜೇನು ತುಂಬ ಅಪರೂಪದ್ದು. ಇದು ತುಂಬ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ. ಈ ಜೇನೊಣಗಳ ಜೇನು ಸಿಹಿ ಇರುವುದರೊಟ್ಟಿಗೆ ಹುಳಿಯಾಗಿರುತ್ತದೆ. ಜೇನೊಣಗಳಲ್ಲಿ ರಾಣಿ ಜೇನೊಣ ಎಂದು ಇರುತ್ತದೆ. ಇವುಗಳು ಏನಾದರೂ ಅಪಾಯ ಉಂಟಾಗಿ ಸತ್ತು ಹೋದರೆ ಬಾಕಿ ಉಳಿದ ಎಲ್ಲ ಜೇನೊಣಗಳು ಸಾಯುತ್ತವೆ. ಜೇನೊಣಗಳು ಹೂವಿಂದ ಹೂವಿಗೆ ಓಡಾಡಿ ಪರಾಗಸ್ಪರ್ಶ ಮಾಡುತ್ತವೆ. ಇದರಿಂದ ಸಸ್ಯಗಳು, ಹಣ್ಣುಗಳು ಮತ್ತು ಬೀಜಗಳನ್ನು ಉತ್ಪಾದಿಸಬಹುದು. ಜೇನು ಸಾಕಾಣಿಕೆಯಿಂದ ನಮಗೆ ಸಾಕಷ್ಟು ಉಪಯೋಗಗಳಿವೆ. ಹಾಗಾಗಿ ನಾವು ಜೇನು ಸಾಕಾಣಿಕೆಗೆ ಪ್ರೋತ್ಸಾಹಿಸಬೇಕು.
0: ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ.
1: ಅಯ್ಯೋ ಸಾಕಪ್ಪ, ಮತ್ತೆ ಹಾಡ. ಮೈಕ್ ಸಿಕ್ಕಿದ್ರೆ ಸಾಕು, ನೀನು ಹಾಡದೆ ನಿಲ್ಲಿಸುದಿಲ್ಲ.
0: ಹೀಗೆ ಬೇಸರ ಪಡುವುದೇಕೆ? ಚಂದ್ರ ಅಂತ ಕೇಳಿದ ತಕ್ಷಣ ನನ್ನಿಂದ ಸ್ವರ ನಿಲ್ಲಲ್ಲ.
1: ನೀನು ಹೇಳಿದ್ದು ಸರಿ. ನಾವು ಮಾತನಾಡೋದು ಸಾಮಾನ್ಯ ವಿಷಯವಲ್ಲ. ಸಾವಿರಾರು ವರ್ಷಗಳಿಂದ ಕವಿಗಳನ್ನು, ಜ್ಯೋತಿಷಿಗಳನ್ನು, ವಿಜ್ಞಾನಿಗಳನ್ನು, ಸಾಮಾನ್ಯ ಜನರನ್ನು ಮಂತ್ರಮುಗ್ಧಗೊಳಿಸಿರುವ ಒಂದು ವಿಚಾರ, ಅದೇ ಚಂದಿರ.
0: ಹೀಗೊಂದು ಸುಂದರ ಕವಿತೆ ಹೇಳಲಿದ್ದಾರೆ ವಿನಮ್ರ ಇಟ್ಕಿದು.
3: ನನ್ನ ಕವನದ ಶೀರ್ಷಿಕೆ ಚಂದಿರ. ಎಷ್ಟು ಸುಂದರ, ಎಷ್ಟು ಸುಂದರ, ಅಲ್ಲಿ ಬಾನಲ್ಲಿ ಚಂದಿರ. ಅಷ್ಟದಿಕ್ಕಲಿ ಬಾನು ಬೆಳಗಿದೆ ಬೆಳ್ಳಿ ಚುಕ್ಕೆಯ ಮಂದಿರ. ರಾತ್ರಿ ಹೊತ್ತಲು ಬೆಳಕು ನೀಡುತ್ತಾ ಜಾತ್ರೆ ಮಾಡುವ ಚಂದಿರ. ಯಾತ್ರೆ ಹೊರಟ ಜನರಿಗೆಲ್ಲ ಬೆಳ್ಳಿ ಬೆಳಗಿನ ಹಂದರ. ಸುತ್ತ ಕತ್ತಲು ಬರದ ಹಾಗೆ ಹೊತ್ತು ಕಾಯುವ ಚಂದಿರ. ಗತ್ತು ಮಾಡಿದೆ ಇರುಳುದಾರಿಗೆ ಬಿತ್ತು ಹಾರುವ ಸುಂದರ. ಎತ್ತ ಹೋದರೆ ಅತ್ತ ಬರುವನು ಚಿತ್ತ ಕದೆಯುವ ಚಂದಿರ. ಎರಳು ದೀಪವೇ ಆಗಿ ಇರುವನು ಮರುಳು ಮಾಡುವ ಮನೋಹರ. ರಾತ್ರಿ ಕಳೆದು ಬೆಳಗು ಆಗಲು ಎಲ್ಲೋ ಮಾಯ ಆಗುವ. ಖಾತ್ರಿ ಇವನು ಬಂದೇ ಬರುವ ಅಲ್ಲೋ ಎಲ್ಲೋ ಅಡಗುವ. ಎಷ್ಟು ಸುಂದರ, ಎಷ್ಟು ಸುಂದರ, ಅಲ್ಲಿ ಬಾನಲ್ಲಿ ಚಂದಿರ. ಅಷ್ಟದಿಕ್ಕಲಿ ಬಾನು ಬೆಳಗಿದೆ ಬೆಳ್ಳಿ ಚುಕ್ಕೆಯ ಮಂದಿರ. ಧನ್ಯವಾದಗಳು.
0: ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಪರಿಚಯಿಸಲಿರುವ ವಾದ್ಯ ವಯಲಿನ್. ನೋಡಲು ಸಣ್ಣದಾದರೂ ಅದರ ತಂತಿಗಳಲ್ಲಿ ಅಡಗಿರುವ ಭಾವನೆಗಳು ತುಂಬಾ ದೊಡ್ಡವು.
1: ತಪ್ಪಿಲ್ಲ, ವಯಲಿನ್ ಅನ್ನು ತಂತಿವಾದ್ಯಗಳಲ್ಲಿ ಅತ್ಯಂತ ಮೃದುವಾಗಿ ಹೃದಯ ಮುಟ್ಟುವ ವಾದ್ಯ ಅಂತ ಕರೀತಾರೆ. 4 ತಂತಿಗಳಲ್ಲೇ 100+ ಭಾವನೆಗಳು ಹರಿದಾಡುತ್ತವೆ.
0: ಒಂದು ಸಾರಿ ನಾದ ಶುರುವಾದರೆ ಕೆಲ ಸ್ವರಗಳಂತೂ ಆಹಾ, ರೋಮಾಂಚನದಲ್ತವೆ.
1: ಸಣ್ಣವು ಸಣ್ಣ ತಂತಿ, ಆದರೆ ಭಾವನೆ ಮಾತ್ರ ದೊಡ್ಡದು.
0: ಹಾಗಾದರೆ ಈಗ ನಮ್ಮನ್ನು ಮಧುರ ಸ್ವರಲೋಕಕ್ಕೆ ಕರೆದೊಯ್ಯಲಿರುವವರು
1: ನಮ್ಮ ಕಾಲೇಜಿನ ವಿದ್ಯಾರ್ಥಿ ಲಿಖಿತ. ಇವಳ ವಯಲಿನ್ ನಾದವನ್ನು ಎಲ್ಲರೂ ಒಟ್ಟಾಗಿ ಅನುಭವಿಸೋಣ.
0: ರಾಗ, ಚಕ್ರವಾಗ, ತಾಳ, ಆದಿ.

0: ಪ್ರಕೃತಿಯ ಶಕ್ತಿ ಎಷ್ಟು ಅದ್ಭುತ ಮತ್ತು ಅನಂತ ಅಲ್ವಾ?
1: ಹೌದು, ಅದರ ಮುಂದೆ ನಾವೆಲ್ಲ ಕುಬ್ಜರು.
0: ಆ ಶಕ್ತಿ ಮುಂದೆ ತಲೆಬಾಗುವುದು ನಮ್ಮೆಲ್ಲರ ಕರ್ತವ್ಯ.
1: ನಾನೇ ನನ್ನದು ಎಂದು ಉಬ್ಬಿಕೊಂಡು ನಡೆದರೆ ಆ ಅನಂತ ಶಕ್ತಿ ಕ್ಷಣಾರ್ಧದಲ್ಲೇ ನಮ್ಮ ಕೊಬ್ಬೆ ಇಳಿಸಿಬಿಡುತ್ತದೆ.
0: ಹಾಗಾಗಿ ಇರುವಷ್ಟು ಕಾಲ ಪ್ರೀತಿ ಪ್ರೇಮ ಹಂಚಿ ಎಲ್ಲರೂ ಮೆಚ್ಚುವಂತೆ ನಡೆದು ಬಿಟ್ಟರೆ ಈ ಬಾಳು ಹಸನಾಗುತ್ತದೆ.
1: ಇಂತಹ ಆಶಯ ತುಂಬಿರುವ ಒಂದು ಭಾವಗೀತೆ ನಿನ್ನ ಕಡಲಿನ ಹಿರಿದು ಅಗಲಕ್ಕೆ ಎನ್ನುವುದನ್ನು ಈಗ ಕೇಳೋಣ.
0: ಈಗಿನ ಗೀತೆಯ ರಚನೆ ರಘು ಇಟ್ಕಿದು.

0: ಎಷ್ಟು ಸೊಗಸಾದ ಅರ್ಥಪೂರ್ಣ ಹಾಡು.
1: ಹೌದು ಹೌದು.
0: ಅಲ್ಲ ಅದಿರ್ಲಿ, ನಿಂಗೊಬ್ಳು ಅಕ್ಕ ಇದ್ದಾಳಲ್ಲ, ಅದೇ ಅವ್ರು ಸುಷ್ಮಾ.
1: ಹಾ ಹೌದು, ಏನಾಯ್ತಿವಾಗ ನಿಂಗೆಂತಕ್ಕೆ ನನ್ನ ಅಕ್ಕನ ವಿಷಯ? ತುಂಬಾ ಜೋರು ಮಾರ್ರೆ ಅವರು.
0: ಅಲ್ವಾ, ಅವರನ್ನ ಮೊನ್ನೆ ನೋಡಿದ್ದೆ ನಮ್ಮ ಕಾಲೇಜ್ ಹತ್ರ, ಮುಖ ಸಪ್ಪೆ ಆಗಿತ್ತು. ನಾನು ಅವ್ರ ಹತ್ರ ಹೋಗ್ಲಿಕ್ಕೆ ನೋಡ್ಲಿಲ್ಲ ಮಾರೆ, ಸುಮ್ಮನೆ ಬೈದ್ರೆ ಮತ್ತೆ.
1: ಹಾ ಅದೌದು, ಅವರೊಂದು ಕರ್ಮ. ಅವರ ಮನೇಲಿ ಯಾವಾಗ್ಲೂ ಅತ್ತೆ ಸೊಸೆ ಜಗಳ, ಒಬ್ರನ್ನು ಕಂಡ್ರೆ ಇನ್ನೊಬ್ರಿಗೆ ಆಗುದಿಲ್ಲ.
0: ಓ ಹಾಗೆಯ ವಿಷಯ. ಸರಿ ಸರಿ, ಏನ್ ಗೊತ್ತಾ, ನೀನು ಅತ್ತೆ ಸೊಸೆ ಅನ್ನುವಾಗ ನನ್ಗೊಂದು ವಿಚಾರ ನೆನಪಾಯ್ತು.
1: ಏನಪ್ಪ ಅದು?
0: ಏನಂದ್ರೆ, ನಮ್ಮಲ್ಲೂ ಒಂದು ಅತ್ತೆ ಸೊಸೆ ಜೋಡಿ ಇದೆ, ದಿನ ಬೆಕ್ಕು ನಾಯಿ ಜಗಳ ಅವರದ್ದು.
1: ಏ ಹೌದಾ? ಅಕ್ಕೋ ಅಕ್ಕೋ, ಜಗಳ ಶುರುವಾಯ್ತು, ಕೇಳ್ವನ?
0: ಜಗಳ ಕೇಳಲಿಕ್ಕೆ ನನಗೆ ಸಮಾನಸ ಉಂಟು, ಕೇಳು ಕೇಳು. ಅಲ್ಲ ಮಾರ್ಯಾರೆ, ಈ ಜಗತ್ತು ಎಷ್ಟು ಮುಂದುವರಿದರು, ಈ ಅತ್ತೆ ಸೊಸೆ ಜಗಳ ಮಾತ್ರ ನಿಲ್ಲುವುದಿಲ್ಲ. ಈ ಅತ್ತೆನೂ ಮುಂದುವರಿಯುವುದಿಲ್ಲ, ಸೊಸೆನೂ ಮುಂದುವರಿಯುವುದಿಲ್ಲ. ಇದ್ದಲ್ಲಿ ಇರ್ತಾರಲ್ಲ, ಎಂತ ಕತೆ ಅಂತ. ಈ ಅತ್ತೆ ಸೊಸೆಯರಿಗೆ ಬುದ್ಧಿ ಇಲ್ವಾ, ಎಷ್ಟು ಅಂತ ಜಗಳ ಆಡುವುದು. ಜಗತ್ತಿನಲ್ಲಿ ಈ ಅತ್ತೆ ಸೊಸೆಯರು ಜಗಳ ಆಡಿ ಆಡಿ ಜನ ಎಲ್ಲ ಅವರ ಬಗ್ಗೆ ಆಡಿಕೊಳ್ಳುವಂತಾಗಿದೆ. ನಮ್ಮಲ್ಲೂ ಒಂದು ಅತ್ತೆ ಸೊಸೆ ಜೋಡಿ ಇದೆ, ಎಂತ ಜೋಡಿ ನೋಡಿ.
1: ಅಲ್ವೇ, ನಿನಗೆ ಎಷ್ಟು ಸಲ ಹೇಳುದು ಪಾತ್ರೆಗಳನ್ನು ತೊಳೆದು ತೊಳೆದು ಅಲ್ಲಿ ಇಡಬೇಡ ಅಂತ? ಮತ್ತೆ ಮತ್ತೆ ನೀನು ಅದನ್ನೇ ಮಾಡ್ತೀಯಲ್ಲ, ನಿನಗೆಂತ ಸೊಕ್ಕ?
2: ಸೊಕ್ಕಲ್ಲ ಕೋಳಿ ಸುಕ್ಕ, ನೀನು ಒಬ್ಳ ಅತ್ತೆಯ, ನೀನು ಅತ್ತೆ ಅಲ್ಲ ಕತ್ತೆ, ದಿನಾ ನನ್ನದಕ್ಕೆ ಜಗಳಕ್ಕೆ ಬರ್ತೀಯಲ್ಲ, ನಿನಗೆ ಬುದ್ಧಿ ಇದೆಯಾ?
1: ಏನಂದೆ? ನನಗೆ ಕತ್ತೆ ಅಂದ್ಯಾ, ನನಗೆ ಬುದ್ಧಿ ಇಲ್ಲ ಅಂದ್ಯಾ? ನಾನು ಕತ್ತೆ ಆದ್ರೆ ನೀನು ಹೇಸರಗತ್ತೆ, ನೀನು ಭೂತ, ಪೆಡಂಭೂತ.
2: ನಾನು ಭೂತ ಆದ್ರೆ ನಿನ್ನನ್ನು ಮುಗಿಸಿ ಬಿಡುತ್ತೇನೆ, ನಡೆಯ ನಡೆಯ ಮುದುಕಿ ಒಳಗೆ, ನನ್ನೊಂದಿಗೆ ಇವಳು ಗುದ್ದಾಟಕ್ಕೆ ಬರ್ತಾಳೆ.
0: ಹೀಗೆ ಇವರ ಜಗಳ ನಿತ್ಯ ನಿರಂತರ. ಇಂತಹ ಅತ್ತೆಯನ್ನು ಏನಾದರೂ ಮಾಡಿ ಮುಗಿಸಬೇಕೆಂದು ಯೋಚಿಸಿದ ಸೊಸೆ ಒಂದು ದಿನ ತನ್ನ ಗಂಡನಲ್ಲಿ,
2: ರೀ ನೋಡ್ರಿ, ಈ ಮನೆಯಲ್ಲಿ ಒಂದ ನಾನಿರ್ಬೇಕು, ಇಲ್ಲಾಂದ್ರೆ ಆ ಮುದುಕಿ ಇರಬೇಕು. ನಿಮ್ಗೆ ನಾನ್ ಬೇಕಂತಿದ್ರೆ ಆ ಮುದುಕಿಯನ್ನು ಮನೆಯಿಂದ ಆಚೆ ಬಿಸಾಡಿ.
3: ಲೇಲೇ, ಹಾಗನ್ಬೇಡ್ವೆ, ನನ್ನ ತಾಯಿ ಅಲ್ವಾ?
2: ಅವಳು ತಾಯಿಯಲ್ಲ, ನಾಯಿ. ಬಿಸಾಡ್ರಿ ಅವಳು ನಿಮ್ಮ ಮನೆಯಿಂದ. ನೀವು ನನ್ನ ಗಂಡ ಅಂದ್ರೆ ಇವತ್ತೇ ಆ ಮುದುಕಿಯನ್ನೆಲ್ಲಾದ್ರೂ ಊತಾಕಿ ಬನ್ನಿ, ಅವಳಿದ್ರೆ ನಮಗೆ ಸುಖವಿಲ್ಲ.
3: ಆಯ್ತು ಮಾರೈದಿ, ಏನಾದ್ರೂ ಮಾಡ್ತೇನೆ, ಬೊಬ್ಬೆ ಹಾಕ್ಬೇಡ. ನಿನ್ನ ಬೊಬ್ಬೆ ಕೇಳಿದ್ರೆ ನಂಗೆ ಹೆದರಿಕೆ ಆಗ್ತದೆ.
2: ನಾನೇ ನಿಮ್ಗೊಂದು ಉಪಾಯ ಹೇಳ್ತೀನಿ, ಹಾಗೆ ಮಾಡಿ.
3: ಆಯ್ತು ಮಾರೈದಿ.
2: ನಾನೇ ನಿಮ್ಗೊಂದು ದೊಡ್ಡ ಗೋಣಿ ಚೀಲ ಕೊಡ್ತೇನೆ,
3: ಹಾ,
2: ಅದರಲ್ಲಿ ಆ ಮುದುಕಿಯನ್ನು ತುಂಬಿ ಗಂಟು ಕಟ್ಟಿ, ಓ ಅಲ್ಲಿ ದೂರದ ಗುಡ್ಡ ಕಾಣುತ್ತದಲ್ಲ, ಅಲ್ಲಿ ಅವಳನ್ನು ಊತಾಕಿ ಬನ್ನಿ.
3: ಆಯ್ತು ಮಾರೈದಿ.
4: ಹೆದರಿದ ಮುದರಿದ ಗಂಡ ತಾಯಿಯನ್ನೊಂದು ದೊಡ್ಡ ಗೋಣಿಯೊಂದರಲ್ಲಿ ತುಂಬಿ ಗಂಟು ಕಟ್ಟಿಕೊಂಡು ಹೂತಾಕಲೆಂದು ಆ ದೊಡ್ಡ ಗುಡ್ಡದ ಬಳಿ ಬಂದ. ಅರ್ಧದಾರಿ ಮುಟ್ಟಿದಾಗ,
3: ಹೌದು, ಈಗ ಹೂತು ಹಾಕಲು ತಾಯನ್ನು ಗಂಟಿ ಕಟ್ಟಿಯೇನೋ ತಂದೆ, ಆದರೆ ಗುಂಡಿ ಅಗೆಯಲು ಗುದ್ದಲಿ ಪಿಕ್ಕಾಸೆಲ್ಲ ತರಲೇ ಇಲ್ಲ ಅಲ್ಲ, ಏನು ಮಾಡುದು? ಹಾ, ಹೀಗೆ ಮಾಡುವ, ಈ ಗೋಣಿ ಕಟ್ಟನ್ನು ಇಲ್ಲೇ ಒಂದು ಬದಿಯಲ್ಲಿ ಇಟ್ಟು ಬಿಡ್ತೇನೆ, ಮನೆಗೆ ವಾಪಸ್ ಹೋಗಿ ಗುದ್ದಲಿ ಪಿಕ್ಕಾಸೆಲ್ಲ ತರ್ತೇನೆ, ಇದು ಇಲ್ಲೇ ಇರಲಿ, ಏನಾಗ್ತದೆ?
4: ಅವನು ಹೋದ ಬಳಿಕ ಅಲ್ಲಿ ಕೆಲವು ಮಕ್ಕಳು ಆಟ ಆಡಲೆಂದು ಬಂದರು.
5: ಲೇ ಸೌಮ್ಯ, ಸಾವಿತ್ರಿ, ರಂಗ, ಇಲ್ಲಿ ಬಂದ್ರು?
6: ಹಾ ಬಂದ್ವಿ ಬಂದ್ವಿ.
5: ನೋಡಿ ಗೋಣಿಯ ಕಟ್ಟು ಅಲ್ಗಾಡ್ತಿದೆ, ಒಳಗೆ ಏನೋ ಇರ್ಬೇಕು. ಬಿಚ್ಚಿ
6: ನೋಡುವನಾ?
5: ಪ್ರಾಣಿ ಏನಾದ್ರೂ ಇದ್ರೆ?
1: ಪ್ರಾಣಿ ಅಲ್ಲ, ನಾನು ನಾನು ಒಬ್ಳು ಅಜ್ಜಿ ಮಕ್ಳೇ, ನನ್ನನ್ನು ಒಮ್ಮೆ ಬಿಡಿಸಿ.
5: ಅಯ್ಯೋ ಅಜ್ಜಿಯಾ? ಏನು ಕಾಲ ಬಂತಪ್ಪ, ಅಜ್ಜಿಯನ್ನು ನಾವೆಲ್ಲ ಬಿಡಿಸುವನಾ?
1: ಹಾ ಬಿಡಿಸುವ. ಮಕ್ಕಳೇ, ನನ್ನನ್ನು ಬಿಡಿಸಿದ್ರಲ್ಲ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ನನ್ನನ್ನು ಕೊಲ್ಲುವುದಕ್ಕೆ ಹೀಗೆ ಮಾಡಿದು. ಈಗ ನೀವು ಈ ಗೋಣಿಯಲ್ಲಿ ಮೊದಲಿದ್ದಾಗೆ ಕಲ್ಲು ಕಸ ಎಲ್ಲ ತುಂಬಿಸಿ, ನಾನು ಎಲ್ಲಾದರೂ ತಪ್ಪಿಸಿಕೊಳ್ಳುತ್ತೇನೆ.
5: ಆಯ್ತಜ್ಜಿ, ನೀವು ಹೋಗಿ, ನಾವು ಹಾಗೆಯೇ ಮಾಡ್ತೇವೆ.
7: ಮಕ್ಕಳು ಎಲ್ಲರೂ ಸೇರಿ ಗೋಣಿಯನ್ನು ಹಾಗೆ ಕಟ್ಟಿಇಟ್ಟರು. ಮುದುಕಿ ಯೋಚಿಸುತ್ತಾ ಯೋಚಿಸುತ್ತಾ ಮುಂದಕ್ಕೆ ಮುಂದಕ್ಕೆ ನಡೆದುಕೊಂಡು ಬರ್ತಾ ಇರುವಾಗ ಅಜ್ಜಿಯ ತಲೆ ತುರಿಸತೊಡಗಿತು. ತಲೆ ತುರಿಸಿಕೊಂಡಾಗ ಅಜ್ಜಿಯ ಕೈಗೆ ಹೇನೊಂದು ಸಿಕ್ಕಿತು. ಆ ಹೇನನ್ನು ಕೈಯಲ್ಲಿ ಹಿಡಿದು,
1: ಹೇ ಕಳ್ಳ, ಸಿಕ್ಕಿದೀಯಾ? ಮೊನ್ನೆಯಿಂದ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿ, ಇವತ್ತು ಸಿಕ್ಕಿಬಿದ್ದೆ. ನಿನ್ನನ್ನು ಜೀವ ಸಹಿತ ಬಿಡುದೇ ಇಲ್ಲ, ಕೊಂದೆ ಕೊಲ್ಲುತ್ತೇನೆ.
8: ಕಳ್ಳ ಕಳ್ಳ ಕಳ್ಳ ಕಳ್ಳ ಬಂದ ಮೆಲ್ಲ ಮೆಲ್ಲ.

0: ಎಂದು ಜೋರಾಗಿ ಹೇಳಿದಾಗ ಅದು ಆ ದಾರಿಯ ಪಕ್ಕದ ಮರದ ಬುಡದಲ್ಲಿ ಕುಳಿತು ನಿನ್ನೆ ರಾತ್ರಿ ಕದ್ದು ತಂದ ಹಣ, ಬಂಗಾರ, ಆಭರಣ ಇವುಗಳನ್ನು ಪಾಲು ಮಾಡಿಕೊಳ್ಳುತ್ತಿದ್ದ ಕಳ್ಳರ ಕಿವಿಗೆ ಕೇಳಿ ಇದು ನಮ್ಮನ್ನೇ ಹೇಳುತ್ತಿರುವುದು ಎಂದು ಗ್ರಹಿಸಿಕೊಂಡ ಕಳ್ಳರು,
1: ನಮ್ಮನ್ನು ಬಿಟ್ಟು ಬಿಡಿ ದಮ್ಮಯ್ಯ, ನಮ್ಮನ್ನು ಬಿಟ್ಟು ಬಿಡಿ, ಹಣ ಬಂಗಾರ ಎಲ್ಲ ನಿಮ್ಗೆ ಇರಲಿ, ನಮ್ಮನ್ನು ಬಿಟ್ಟು ಬಿಡಿ ದಮ್ಮಯ್ಯ.
2: ಮುದುಕಿ, ಇದೇನಪ್ಪ ಇವರು ನನ್ನ ಅನ್ಕೊಂಡು ಓಡಿ ಹೋದರು ಎಂದು ಆ ಮರದ ಬಳಿ ಬಂದು ನೋಡಿದಾಗ ಹಣ ಬಂಗಾರ ಎಲ್ಲ ಅಲ್ಲಿರುವುದನ್ನು ಕಂಡಳು. ಆಗ ಅಲ್ಲೇ ಆ ಮುದುಕಿ ಹೀಗೆ ಯೋಚಿಸಿದಳು,
3: ಕಳ್ಳರು ಬಿಟ್ಟು ಹೋದ ಬಂಗಾರ ಹಣ ಎಲ್ಲವನ್ನು ನಾನು ಗಂಟು ಕಟ್ಟಿಕೊಂಡು ಮನೆಗೆ ಹೋಗುತ್ತೇನೆ. ಏನಾದರೂ ಇದಕ್ಕೆ ಹೊಸ ಕತೆ ಕಟ್ಟಿ ನನ್ನನ್ನು ಸಾಯಿಸಲು ಪ್ರಯತ್ನಿಸಿ ಸೊಸೆಗೆ ತಕ್ಕ ಪಾಠ ಕಲಿಸಬೇಕು. ಮನೆಗೆ ಹೋಗುತ್ತೇನೆ, ನೋಡೋಣ.
4: ಮನೆಗೆ ಗುದ್ದಲಿ ಪಿಕಾಸು ತರಲು ಹೋದ ಮಗ ಮರಳಿ ಬಂದು ಗೋಣಿಯ ಕಟ್ಟನ್ನು ಅಲ್ಲಿಂದ ಹೊತ್ಕೊಂಡು ಹೋಗಿ ಗುಡ್ಡದಲ್ಲಿ ಗುಂಡಿ ತೋಡಿ ಅಮ್ಮನನ್ನು ಹೂತು ಹಾಕಿದೆ ಎಂದು ಹೆಂಡತಿಗೆ ವರದಿ ಒಪ್ಪಿಸಿದ.
5: ಅಬ್ಬಬ್ಬಾ, ಈಗ ಈ ಮನೆಯಲ್ಲಿ ನಾನು ಆರಾಮ. ಅತ್ತೆಯೂ ಇಲ್ಲ, ಕತ್ತೆಯೂ ಇಲ್ಲ, ಇನ್ನು ಅವಳಲ್ಲ, ಅವಳು ದೆವ್ವವು ಈ ಕಡೆ ಬರಬಾರದು. ಈ ಖುಷಿಗೆ ಇವತ್ತು ಹಾಲು ಪಾಯಸ ಮಾಡಿ ಕುಡಿಬೇಕು.
3: ಮಗನೇ ಮಗನೇ, ನಾನು ಮತ್ತೆ ಬಂದಿದ್ದೇನೆ, ಬಾಗಿಲು ತೆಗಿ ಸೊಸೆ. ಓ ಸೊಸೆ, ಬಾಗಿಲು ತೆಗಿ.
5: ಇದು ಯಾರ ಧ್ವನಿ? ಅತ್ತೆಯ ಧ್ವನಿ ಆಗಿದೆ. ರೀ, ಇಲ್ಲಿ ಬನ್ರಿ.
6: ಏನೇ?
5: ಅತ್ತೆಯ ಸ್ವರದ ಹಾಗೆ ಹೊರಗಿನಿಂದ ಕೇಳುತ್ತಿದೆ, ಕಿವಿಗೊಟ್ಟು ಕೇಳಿ ಅಂತೆ.
3: ಮಗನೇ ಬಾಗಿಲು ತೆಗಿ, ನಾನು ನಿನ್ನ ತಾಯಿ.
7: ಹೌದಲ್ಲ, ಇದೇನು ವಿಚಿತ್ರ?
5: ಏನ್ರಿ ನನ್ ಮುಂದೆ ನಾಟಕ ಮಾಡ್ತಿದ್ದೀರಾ? ನೀವು ತಾಯಿ ಎಂಬ ಮಮಕಾರದಿಂದ ಅವಳನ್ನು ಊತಾಕಿಲ್ಲ, ನನ್ನಲ್ಲೇ ಸುಳ್ಳು ಹೇಳ್ತಿದ್ದೀರಾ?
7: ಇಲ್ಲ ಕಣೆ, ಸತ್ಯವಾಗ್ಲು ಹೂತ್ ಹಾಕಿದ್ದೇನೆ. ಅಯ್ಯೋ ದೆವ್ವ ಇರ್ಬೇಕು, ದೆವ್ವ.
5: ಅಯ್ಯೋ ದೆವ್ವವ, ದೆವ್ವವ, ದೇವ್ರೇ ದೇವ್ರೇ.
3: ಅಯ್ಯೋ ದೆವ್ವವೂ ಅಲ್ಲ, ಭೂತವೂ ಅಲ್ಲ, ನಾನು ನಿನ್ನ ಅಮ್ಮ, ನಾನು ನಿನ್ನ ಅತ್ತೆ. ಮಗನೇ ಬಾಗಿಲು ತೆಗಿ, ನನ್ನಲ್ಲಿ ಚಿನ್ನಾಭರಣ ಹಣ ಎಲ್ಲ ಇದೆ, ನಿನಗೆ ಕೊಡುತ್ತೇನೆ, ಕತೆ ಏನಾಯ್ತಂತನೂ ಹೇಳುತ್ತೇನೆ.
7: ಅಮ್ಮ, ಇದೇ ನಿನ್ನ ಕೈಯಲ್ಲಿ ಹೊಳಿವ ಗಂಟು?
3: ಇದು ನನಗೆ ಸಿಕ್ಕಿದ ಹಣ, ಬಂಗಾರ, ಆಭರಣ.
5: ಇದು ಎಲ್ಲಿಂದ ಅತ್ತೆ? ಇದು ಹೇಗೆ ಸಿಕ್ಕಿತು?
3: ಕೇಳಿ ನೀವಿಬ್ರು ನನ್ನ ಕತೆ. ಮಗ, ನನ್ನನ್ನು ಗೋಣಿಯಲ್ಲಿ ಕಟ್ಟಿ ಗುಂಡಿ ತೆಗೆದು ಹೂತಾಕಿದ್ರಾ, ನಾನು ಅಲ್ಲಿಂದ ನೇರ ಸ್ವರ್ಗಕ್ಕೆ ಹೋದ್ನ. ಅಲ್ಲಿ ಸ್ವರ್ಗಾಧಿಪತಿ ಇದ್ದ. ಅವ ನನ್ನನ್ನು ನೋಡಿ, ನಿನಗೆ ಇನ್ನೂ ಆಯಸ್ಸು ಮುಗಿದಿಲ್ಲ, ನೀನು ಇಲ್ಲಿ ಇರೋದಕ್ಕೂ ಆಗುವುದಿಲ್ಲ, ವಾಪಸ್ಸು ಭೂಲೋಕಕ್ಕೆ ಹೋಗು ಎಂದ. ನಾನು ಹೋಗುವುದಿಲ್ಲ ಎಂದರೂ ಅವ ಕೇಳಿಲ್ಲ. ಆಯಸ್ಸು ಮುಗಿಯಾದವರು ಇಲ್ಲಿ ಇರಬಾರದಂತೆ. ಅದಕ್ಕೆ ಅವ ನನ್ನನ್ನು ಸಮಾಧಾನ ಮಾಡಿ, ನೋಡಿ ನಿಮಗೆ ಚಿನ್ನ ಹಣ ಎಲ್ಲ ಕೊಡುವೆ, ತೆಗೆದುಕೊಂಡು ಹೋಗಿ, ಮನೆಯವರೊಂದಿಗೆ ಚೆನ್ನಾಗಿ ಇರಿ ಎಂದ. ವಾಪಸ್ಸು ಕಳಿಸಿದ. ಹಾಗೆ ನಾನು ಸಾಯಾದೆ ಬಂದೆ.
5: ಅತ್ತೆ ಅತ್ತೆ ಅತ್ತೆ ಅತ್ತೆ, ನೀವು ಪುಣ್ಯವಂತರು, ನೀವು ನನ್ನ ಪ್ರೀತಿಯ ಅತ್ತೆ ಅಲ್ಲ, ನನಗೂ ನಿಮ್ಮ ಹಣ ಬಂಗಾರದಲ್ಲಿ ಸ್ವಲ್ಪ ಕೊಡ್ತೀರಾ?
3: ಆಹಾಹಾ, ಹಾಗೆಲ್ಲ ಕೊಡುದಿಲ್ಲ, ನನ್ನನ್ನು ಚೆನ್ನಾಗಿ ನೋಡ್ತೀರಾ, ಆಗ ಮಾತ್ರ ಕೊಡುವೆ.
5: ಆಯ್ತತ್ತೆ, ನೋಡಿಕೊಳ್ತೇನೆ.
8: ಅತ್ತೆ ಕತೆ ಕೇಳಿ ಸೊಸೆಗೆ ಆಸೆ ಉಂಟಾಯಿತು, ಚಿನ್ನದ ಆಸೆ ಉಂಟಾಯಿತು, ದುಡ್ಡಿನ ಆಸೆ ಉಂಟಾಯಿತು. ಚಿನ್ನ ಬೇಕು, ದುಡ್ಡು ಬೇಕು, ಒಂದೇ ಆಸೆ ಸೊಸೆಗೆ ಈಗ.
5: ರೀ ನೋಡಿ, ನಿಮ್ಮ ತಾಯಿ ಇದ್ದಾಳಲ್ಲ ಮುದುಕಿ, ಅವಳು ತಂದದ್ರಲ್ಲಿ ನನಗೇನು ಕೊಡುವ ಲಕ್ಷಣ ಕಾಣುತ್ತಿಲ್ಲ. ಈಗ ನಾನೂ ಅವಳಂತೆ ಸ್ವರ್ಗಕ್ಕೆ ಹೋಗಿ ಚಿನ್ನ, ಆಭರಣ, ಹಣ ಎಲ್ಲ ತರಬೇಕು, ಯಾಕಂದ್ರೆ ನನಗೆ ಆಯಸ್ಸು ಮುಗ್ದಿಲ್ಲ.
6: ಅದಕ್ಕೆ ನಾನೇನ್ ಮಾಡ್ಬೇಕೆ?
5: ನೀವು ನಿಮ್ಮ ತಾಯಿಯನ್ನು ಗುಂಡಿ ತೆಗೆದು ಊತ ಹಾಗೆ ನನ್ನನ್ನು ಅಳಬೇಕು. ರೀ ರೀ ರೀ, ನಾನೂ ಅವಳನ್ನು ಸ್ವರ್ಗಕ್ಕೆ ಹೋಗ್ಬೇಕು.
6: ಏನ್ ಹೇಳ್ತಿದ್ಯೆ, ನಿನಗೆ ತಲೆ ಕೆಲೆ ಕೆಟ್ಟಿದ್ಯೋ ಹೇಗೆ?
5: ತಲೆ ಕೆಟ್ಟಿರೋದು ನಿಮಗೆ, ನನ್ನಾಗೆ ಮಾಡ್ತೀರೋ ಇಲ್ವೋ?
6: ಆಯ್ತು ಮಾರೇದಿ, ಮಾಡ್ತೇನೆ, ಬೊಬ್ಬೆ ಹಾಕ್ಬೇಡ,
5: ನಡೀರಿ ಹಾಗಾದ್ರೆ.
0: ಹೆಂಡತಿ ಹೇಳಿದ ಹಾಗೆ ಗಂಡ ಗುಂಡಿ ತೋಡಿ ಹೆಂಡತಿನ ಗೋಣಿಯಲ್ಲಿ ಕಟ್ಟಿ ಹೂತು ಹಾಕಿದ ಕೆಲವು ದಿನಗಳು ಕಳೆಯಿತು.
7: ಅಮ್ಮ, ನನ್ನ ಹೆಂಡತಿ ಅಂದ್ರೆ ನಿನ್ನ ಸೊಸೆ ಚಿನ್ನ ಹಣ ಆಭರಣ ತಾತೇನಂತೇಳಿ ಸ್ವರ್ಗಲೋಕಕ್ಕೆ ಹೋಗಿದ್ದಾಳೆ, ಇನ್ನೂ ಬರಲಿಲ್ಲ. ಯಾಕೆ ಬರಲಿಲ್ಲ?
3: ಯಾಕೆ ಬರುತ್ತಾಳೆ, ಹೇಗೆ ಬರ್ತಾಳೆ? ಅವಳು ಸ್ವರ್ಗಕ್ಕೆ ಹೋದದಲ್ಲ, ಸ್ವರ್ಗಕ್ಕೆ ಹೋದವರು ಯಾರಾದರೂ ತಿರುಗಿ ಬಂದದು ಉಂಟಾ? ಅವಳನ್ನು ಹೂತಾಕಿ ಈಗ ಬರಲಿಲ್ಲ ಅಂತ ದಾರಿ ಕಾಯ್ತಿಯಲ್ಲ, ನೀನು ಒಬ್ಬ ಗಂಡನ, ನೀನು ಗಂಡ ಅಲ್ಲ ದಂಡ.
7: ಮತ್ತೆ ನೀನು ಬಂದಿದ್ಯಾ?
3: ನಾನು ಬರದಿರುತ್ತೇನಾ? ನಾನು ನಿನ್ನ ತಾಯಿ ಅಲ್ವಾ, ನಿನ್ನಿಂದ ಮೊದಲು ಹುಟ್ಟಿದ್ದೆ.

0: ಬಿದ್ದವಳು. ಇದಕ್ಕೆಲ್ಲ ಸ್ವಲ್ಪ ತಲೆ ಉಪಯೋಗಿಸಬೇಕು. ತಲೆ ಇದ್ದದರಿಂದ ನಾನು ಬದುಕಿ ಬಂದೆ.
1: ಅಂದ್ರೆ?
0: ನೋಡು ಮಗ, ನಾನು ಸಾಯ್ಲಿಲ್ಲ, ಸ್ವರ್ಗಕ್ಕೂ ಹೋಗ್ಲಿಲ್ಲ. ಮಕ್ಕಳು ನನ್ನನ್ನು ಗೋಣಿಗಂಟಿನಿಂದ ಬಿಡಿಸಿದ್ರು, ಮತ್ತೆ ಆ ಗೋಣಿಯಲ್ಲಿ ಕಸಕಲ್ಲು ತುಂಬಿಸಿ ಮೊದಲಿನ ಹಾಗೆ ಕಟ್ಟಿಡಲು ಹೇಳಿದೆ. ನಾನು ಬಚಾವಾದೆ.
1: ಮತ್ತೆ ಈ ಹಣ, ಚಿನ್ನ, ಆಭರಣ ಎಲ್ಲ ಎಲ್ಲಿಂದ?
0: ಅದು ಸ್ವರ್ಗದಿಂದ ಅಲ್ಲ, ಕಳ್ಳರು ಬಿಟ್ಟು ಹೋದ ಈ ಆಭರಣ, ಚಿನ್ನ, ಹಣ ಎಲ್ಲ ನನಗೆ ಸಿಕ್ಕಿತು. ಅದನ್ನು ತೆಗೆದುಕೊಂಡು ಬಂದೆ. ನಿಮ್ಮ ಮುಂದೆ ಸ್ವರ್ಗದು ಕತೆ ಹೇಳಿದೆ. ಹೇಗಿದೆ ನನ್ನ ಉಪಾಯ?
1: ಅಯ್ಯೋ ದೇವ್ರೆ, ನನ್ನ ಹೆಂಡತಿ!
0: ನಿನ್ನ ಹೆಂಡತಿದು ಬುದ್ಧಿ ಅತಿಯಾಯಿತು, ದುರ್ಬುದ್ಧಿ ಹೆಚ್ಚಾಯಿತು. ಅವಳ ದುರ್ಬುದ್ಧಿವೇ ಅವಳನ್ನು ದುರ್ಸ್ಥಿತಿಗೆ ದೂಡಿತು. ಹಿರಿಯವರು ಬುದ್ಧಿಗೆ ಅಂತ ಹೇಳಿದರೆ ಅದನ್ನು ಕೇಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದಿದ್ದರೆ ಇದೇ ಗತಿಯಾಗುವುದು. ಇನ್ನೇನು ಮಾಡುವುದು? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇದು ಎಲ್ಲರಿಗೂ ಒಂದು ಪಾಠವಾಗಲಿ.
1: ಹೇ ಅತ್ತೆ ಸೊಸೆ ಜಗಳ ಹೇಗಿತ್ತ?
2: ಹಾ, ಇತ್ತು, ಚಂದ ಇತ್ತು. ಆದ್ರೆ ಒಂದು ವಿಷಯ.
1: ಏನಾಯ್ತು ಇವಾಗ?
2: ಈ ತರ ಮನೆಯಲ್ಲಿ ಜಗಳ ಆಡಿದ್ರೆ ಮನಸ್ಸಿಗೆ ನೆಮ್ಮದಿ ಎನ್ನುವುದೇ ಇರುವುದಿಲ್ಲ.
1: ಹೌದು, ಹೇಳಿದ್ದು ಸರಿನೆ. ಮನೆಯಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬಾಳಿದರೆ ಅದು ಮನೆ.
2: ಆಗ ಹೇಳಿದಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಈ ಹಾಡಿಗೊಂದು ಅರ್ಥ ಬರುತ್ತದೆ.
1: ಸರಿ ಸರಿ, ಕಾರ್ಯಕ್ರಮ ಮುಗಿಸುವ ಹೊತ್ತಾಯ್ತು. ನಮ್ಮ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು
2: ದೀನಾ, ನಿಶ್ಚಿತ, ಅದಿತಿ, ಕೃತಿ ಎಆರ್, ಶ್ರೀಲೇಖ, ಪ್ರಾಂಜಲಿ, ಹೃದಯ್ ಆರ್ ರಾವ್, ಪ್ರಿಯಾ ಎಸ್ ಶೇಟ್, ಋತ್ವಿಕ್ ಎಸ್ ಜೆ, ವಿನಮ್ರ ಇಟ್ಕಿದು, ಶ್ರೀನಿಧಿ, ಜೆ ಕೆ ಗಗನ್, ಶ್ರಾವ್ಯ ಜೆ ಎಸ್, ಅಪೇಕ್ಷಾ, ಲಿಖಿತ.
1: ಕೀಬೋರ್ಡ್ನಲ್ಲಿ ಸಹಕಾರ ತ್ರಿಷಾ, ತಬಲಾದಲ್ಲಿ ಗಗನ್ ಪಿ ಅಮೀನ್, ಮೃದಂಗದಲ್ಲಿ ಚಿರಂತನ್ ಪೆಜತಾಯ. ಸಲಹೆ ಸಹಕಾರ ಕೆನರಾ ಕಾಲೇಜಿನ ಡೀನ್ ಗೋಪಾಲಕೃಷ್ಣ ಶೆಟ್ಟಿ, ಪ್ರಾಂಶುಪಾಲೆ ಲತಾ ಮಹೇಶ್ವರಿ ಹಾಗೂ ಉಪನ್ಯಾಸಕಿ ಮಂಜುಳಾ ಜನಾರ್ದನ್. ಧನ್ಯವಾದಗಳು.
3: ಕೇಳುಗರೆ, ಇದುವರೆಗೆ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೆನರಾ ಪದವಿ ಪೂರ್ವ ಕಾಲೇಜು ಕೋಡಿಯಲ್ ಬೈಲ್ ಮಂಗಳೂರು, ಇಲ್ಲಿನ ಸಾಹಿತ್ಯ ವಿಭಾಗದ ವಿದ್ಯಾರ್ಥಿಗಳು. ಇದು ಇಂದಿನ ಯುವವಾಣಿ ಕಲಾಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಕೇಳುಗರಿ, ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಏನುಪೋಯ ಆರೋಗ್ಯ ಸಂಪದ. ಜುಲೇಖಾ ಏನುಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು. ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ ನಾಯಕ್ ಅವರೊಡನೆ ಸಂದರ್ಶನ. ವಿಷಯ ಪ್ರಾಸ್ಟೇಟ್ ಕ್ಯಾನ್ಸರ್.

ನಾಳೆ ಬೆಳಿಗ್ಗೆ 10:30 ತುಳು ಕಾರ್ಯಕ್ರಮ ಗುಬ್ಬಿದ ಗೂಡು. ಸುರತ್ಕಲ್ ಇಡ್ಯ ಶ್ರೀ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಅತ್ತ ವೆಲೆರಿನ್ ಸಿಕ್ವೇರ ಹಂಗೆಲೇಕ ಭಾಷಣ ಐಕುವ್ಯ. ವಿಷಯ ಪಚ್ವಿಸಾರೆ ಅನಿ ಮತ್ಯಂಚೆ ಸಂರಕ್ಷಣ.
2: ಊದಾಗ ಜಾವನಸ ರಗತ್ ಅನಿ ವಾರೆ ಜಾವನಸ ತ್ಯಾ ಕೂಡಿಸೋ ಸ್ವಾಸ್. ವೈ ಮತ್ಯಕ್ ಜೀವಸ, ಮತ್ಯಕ್ ವಡವಳಸ, ಅನಿ ಮತ್ಯಕ್ ಪುಡರಿ ಅಸ. ಆಮ್ಯಾ ಪೂರ್ವಜನೇ ಸಂಗಲ್ಯ ಅಸ ಮತಿ ಆಮ್ಯ ಋಣ ದೌರಿನ ಜೆ ಕಿತೆ ಅಮಿ ಮತ್ಯಕ್ ದಿತಾವ ತೆನ್ಸ್ ಮತಿ ಆಮಕ ತಚವರ್ನಿ ಸೋಡಮಪಾನ್ ಪಾಟೇನ್ ದಿತ. ಆಮ್ಯಾ ಮಲ್ಗಡನೇ ಸಂಖ್ಯ ಅಸ ಮತಿಗಲ್ಲೆ ಜಡ ಪಾಡದಾಯ್ನ ಸರೆಂಗಲ್ಲೋ ಗಾದು ಪಾಡದಾಯ್ನ. ತಶೆನ್ಸ್ ಹರೇಕ ಧರ್ಮ ಗ್ರಂಥಾನಿ ಉಲ್ಲೇಖ ಕೆಲ್ಲೆ ಅಸತ್ ಮನಸ್ ಏಕ ದುಳಿಸೋ ಕಣ ತೊ ಮತ್ಯ ತವನ ಎತ್ತ ಅನಿ ಮತ್ಯಕಸ್ ಪಾಟಿ ವೆತ. ಮತಿ ಜವನಸ ಸಂಸಾರಚೆ ಉಗಮ್ ಅಣಿ ಅಂತಿ ಮೆಲ್ಲಿ ಕೂಡಸೈತ್ ಮತ್ಯಕ ಆಶೇತ. ನಿಕೆ ಪಿತನ ಆಮಿ ಸಂಗ್ತಾವು ಏಕ್ ಮೋಟು ಮತಿ ಗಲುಂಗ್ಸ್ ಮೆಳ್ಳ್ಯಾರ ಪೂರೋ ಶತ್ಕರ್ ಸಂಗ್ತ ಮತಿಸ್ ಮೊದೆ ದೀವಿತ್ ಮತಿ ಅಸಲಾರ ಮುಡ್ಡುಂತರಿ ನೀಸ್ ಪೇಜ್ ಜೀವತಲೋ. ತರ್ ಮತ್ಯತಾನ್ ಇಟ್ಲಿ ಮಹತ್ವಚಿ ಸಖತ್ ಅಸಾ ತರ್ ಆಮ್ಯಾ ಜೀವಿತಾಂತ ಮತಿ ಕಿಟ್ಲಿ ಗರ್ಜ್ ಮತಿಯಗಾಮಿ ಕಿತೇನ್ ಜಿಜೈ ಮತಿಯಚೆ ಋಣ ಆಮಿ ಕಶೆ ಫರಿ ಕರಿಯತ್ ತೆ ಸಮಜೋಚೆ ಸಡ್ ಗರ್ಜೆಚೆ. ಗಾದೆ ಬೇಸಾಯಣಿ ಶತ್ಕರ್ ಆದ್ಲ್ಯಾ ಕಾಳತಾವನು ಆಮ್ಯೆ ಕರಾವಳಿಚೆ ಶತ್ಕರ್ ಗಾದ್ಯ ಬೇಸಾಯಕ ಅಣಿ ಅಂತರ್ ಬೆಳ್ಯಾಂಕ ಸ್ವಪಸಾರೆ ಅನಿ ಗಾದ್ಯಾನಿ ಕಂಟಿ ಉಲ್ಪವನ್ ಕೆಲ್ಲೋ ಸುರ್ಮಣು ಮಾತ್ರ ಉಪಯೋಗ ಕರ್ತಲೆ. ಲಚ್ಚಿಲನ್ ಸೊಪ್ಪಾಲೋ ಅನಿ ಗೂಡ್ಯಾನಿ ವಿನ್ಸುಲ್ಲೆನ್ ಸೇಣು ಗಾದ್ಯಾಂಕ ಸಿಂಪಡವನು ಗಾದ್ಯಾಂಕ ದನಿ ಅಣಿ ಈಟಚ್ಯೋ ಬಿ ಓಂಪುನು ಮತ್ಯಸೋ ಪೋಸ್ ಕರ್ತಲೆ. ಅನಿ ನೈಸರ್ಗಿಕ ಬೆಳೆ ಪಿಕೈತಲೆ ಸತಚ್ಯಾ ಅದ್ಲೆ ಬೆಳ್ಯಾಂಕ ಸಾವಯವ ಸರೆನ್ಸ್ ಈಟ್ ಪಾವತಲೆ. ಇಟ್ಲೆ ಕಳಿತಾಸೋನಿ ಆಮ್ಯೆ ಭೂಗರ್ಭಶಾಸ್ತ್ರಿ ಅನಿ ಸಂಪನ್ಮೂಲ ಜಾವನಸಲ್ಲೆ ರೈತ ಪಚ್ವಿಕ್ರಾಂತ ಮಳ್ಯ ಕಾಳಜಂಸರಾಗ ಬಲಿದಲೆ. ಪಚ್ವ ಸರ್ಯಾಗ ಅದೇವ್ಸ್ ಮಗನು ರಾಸಾಯನಿಕ ಸರ್ಯಾಕ ಪಿಷೆದಲೆ. ಹಸೋ ಪ್ರಭಾವ ಜಾವನು ಆಮ್ಚಿ ಫಳಭರಿತ್ ಮಾತಿ ವಿಕಾಳದಲ್ಲಿ. ಐಚ್ಯ ದಿಸಾನಿ ಗಾದ್ಯಾನಿ ಕೊಂಗೆ ಮಣ್ಕೆ ಮಸ್ಟ್ಲ್ಯೋ ಅನಿ ಗಾಯಿದೊಳ ಸಹಿತ ಜೀಯಂಕು ಸಕನದಲ್ಯಾನ್ ತೇ ನೈ ಅಸ್ತಾ ಗೋಟ್ಯಾನಿ ರೇಡೆ ಗುರುವಾಯಿ ಮಾಯಾಕದಲ್ಯಾನ್ ಆಮ್ಚಿ ಆತಂಚಿ ಮತಿ ಅನಿ ತಚಿ ಸ್ಥಿತಿ. ಗೂಡ್ಯಾಚೆ ಸೇಣ ಅಟೆ ಸರೆ ಸುರ್ಮುಣು ಗೋಬರ್ ಮಾಯಾಕದಲ ರಾಸಾಯನಿಕ ಸರೆ ಅಣಿ ವೈಜ್ಞಾನಿಕ ಬೆಳಿ ಆಮ್ಯ ಮತಿಯಕ ವೆಂಗ್ಲ್ಯಾಂತ್ ಆಮ್ಯ ಮತಿಯಂತ ಸಾವಯವ ಅಂಶ ಉಣೆದಲ ಮತಿ ಅಪ್ಲಿ ಸಾಮರ್ಥ್ಯ ಹೋಗಡವನು ಪೀಡಿಸ್ತದಲ್ಯ. ಬೆಳ್ಯಾಂಕ ಮುಳು ಹಂತಾರ ದಿವಿಂಚೆ ರಾಸಾಯನಿಕ ಸರೆ ಅನಿ ವಾಡವಳಿಚ ಹಂತಾರ ದಿವಿಂಚಿ ಕೀಟನಾಶಕ ಒಕ್ತ ಡಿ ಡಿ ಟಿ ಸಿಮೆಂಟ್ ಕೈಗಾರಿಕೆಂಚಿ ವಿಕಾಳ ತ್ಯಾಜ್ಯ ದುವರು ಪೆಟ್ರೋಲ್ ಆಯಿಲ್ ತ್ಯಾಜ್ಯ ಪ್ಲಾಸ್ಟಿಕ ರಬ್ಬರ್ ಸಬು ಗ್ಲಾಸ್ ಪಿಟೋ ಅಶೆ ವಿವಿಧ ವಿಕಾಳ ವಸ್ತು ವರ್ವಿ ಆಮ್ಚಿ ಮತಿ ಪೀಡಿಸ್ದಲ್ಯಾ. ಮತ್ಸ್ಯಸೋ ಜೈವಿಕ ಶ್ವಾಸ ಬಂದ್ ಪಡ್ಲ ಅಶೆನ್ಸ್ ಮುಂದರುಣ ವಸತ್ತರ್ ಮತ್ಯಚೆ ಶಿರೋ ಬಂದ್ ಪಡ್ತಲೆ. ಮತ್ಯಂತ ಕಂಚೈ ಬೆಳೆ ಪಕ್ಲೆಂಚೋನ ಅನಿ ಏಕ್ ದಿಸ ಮತ್ಯಂತ ಒಂಬುಲೆ ಬೀನ್ಸ್ ಕಿರ್ಲೋಂಗ್ ಸೇತ್ ಸುಕ್ಚೆನ. ತರ್ ಮತ್ಯಚೆ ಸಂರಕ್ಷಣೆ ಕಶೆ ಕರಿಯತ್ ಜಶೆ ಆಮ್ಯಾ ಕುಡಿಕ ಘಟಯಚೆ ಕಾಣ ಮೇಳನ ತರ್ ಕೂಡು ನಿಶಕ್ತ ಜಾತಾಗಿ ತಶೆ ಮತಿಯಕ ಫವತೆ ಪೋಷಕಾಂಶ ಮೇಳನತ್ತರ್ ಮತಿ ಅಸ್ಕ ದತ್ತ ಅನಿ ಮತಿ ವಾಂಜ್ರಿ ದತ್ತ ಮತಿಯಚೆ ಬಲಾಯ್ಕಿ ರಾಕನ್ ವರಿಜಿತರ್ ಮತಿಯಚೆ ಜೀವಾಮೃತ ಮಣ್ಣು ನಾವಾಡಲೆ ಸಾವಯವ ಅಂಶ ಗರ್ಜಸ ಕೇವಲ ಅಟೆ ಸರೆವರ್ವಿ ಹೇಂ ಭರ್ತಿ ಕೊರವು ದಂಚನ ಬೊಯಿಂತ ಸಾವಯವ ಇಂಗಾಲಚೆ ಪ್ರಮಾಣ ಉಣೆಂದಲ್ಯಾರ ಮತಿಯಸೋ ಶ್ವಾಸ ಬಂದ್ ಪಡ್ತ ಹ್ಯಾ ವರ್ವಿ ಮತ್ತೆಂಟ್ಲೆ ಪೋಷಕಾಂಶ ಬೆಳೆಚ ಪಳಾನಿ ಸೇವಂಕು ಮತಿ ನಾಫವದತ ತೆ ನೈ ಅಸ್ತ ಮತಿ ಅಪ್ಲೆ ಮೂಳು ಸ್ವರೂಪ ಅಣಿ ಕಾಲೆತ್ ಹೊಗಡೈತ. ಊದಾಕಾಣಿ ಆಮ್ಲಜನಕ ಸಂಗತ ಗೆವನು ಬೆಳೆಚ ವಡವಳಿಕ ಗರ್ಜ್ ಪಡ್ಚಮಪ್ಪನ ದೀವಂಕು ಮತಿ ಸೊಲ್ವತ. ತರ್ ಗಾದ್ಯ ಬೇಸಾಯಂತ ಮತಿಯಸೋ ಸಂರಕ್ಷಣೆ ಕಶೆ ಕರಿಯತ್ ಮತಿಯಕ ಪಚ್ವೆ ಸರೆ ದಿವಂಚೆ ರು ಕದಾಡನ್ಸೋ ಪಕ್ಲೆಲ್ಲೋ ಪಾಲೋ ಕತ್ತರ್ನ ಗದ್ಯಾಂಗಲ್ನ ಕೊಶ್ಚೆ गाद्यांक पाकळेंचीं फुलां जावचीं आनी सांगो जावचीं, झाडां बीं ओंपून 4-5 हप्त्यांनी गादे कोसून मातयेक बरशिताना जावच्या त्या हिटाक पांचवेंसारें म्हणटा. रानांतलीं कोलीं आरावन गाद्यांक शिंपडावन कोसतात.

0: ಏನು ಸರ್ ಗಲ್ಲೆವರ್ವಿ ಮತ್ತೆ ರಾಸಾಯನಿಕ ಜೈವಿಕ ಅನಿ ಭೌತಿಕ ಗುಣ ಚಡತ್ ವೆತಾತ್ ಹೇರ್ ಖಂಚಾಯ ಸಾರ್ಯಾನಿ ಮೇಳನಟ್ಲೆ ಸಾರಜನಕ ರಂಜಕ ಪೊಟ್ಯಾಶಿಯಂ ಅನಿ ವಿವಿಧ ಮಾಧ್ಯಮ ಪೋಷಕಾಂಶ ಪಚ್ವ್ಯಾ ಸೋಪ್ಯಾ ಸಾರ್ಯಾವರ್ವಿ ಮತ್ತೆ ಲಪ್ತ ಪಚ್ವ್ಯಾ ಸಾರ್ಯಾವರ್ವಿ ಮತ್ತೆ ಜೈವಿಕ ಚಟುವಟಿಕೋ ವೃದ್ಧಿ ದತ್ತಾತ್ ಪಚ್ವ್ಯಾ ಸಾರ್ಯಾವರ್ವಿ ರಾಸಾಯನಿಕ ಸಾರ್ಯ ಗರ್ಜೆಚ್ಚ ಮಾಪನ ಕಾರ್ಯರೂಪಕ್ಕೆ ಯೇತಾ ಪಚ್ವ್ಯಾ ಸಾರ್ಯಾವರ್ವಿ ಮತ್ತೆ ನಿರಂತರ ಸಾವಯವ ಅಂಶ ಉರ್ತ ಮತ್ತೆ ಚಡ ಕಿರೋನು ನಿರ್ಪಳ ಜಾವಚೆ ಆಡಯತಾ ಪಚ್ವ್ಯಾ ಸಾರ್ಯ ಫಕತ್ ಬತಬೆಸಯ ನೈ ಆಸ್ತಾ ಇತರ ಸರ್ವ ಅಂತರ್ ಕಶೆ ಕಿ ಫಳಭರಿತಿ ಇಟ್ ದಿವಂಕ ಸಕ್ತಾ ಹಾಂ ಧೈರ್ಯಾನ್ ಸಂಗತಾ ಪಚ್ವೆ ಸ್ವಪ ಸಾರೆ ಬೇಸಾಯ ಬರೆ ಓಕೆ ಕರ್ಚಾ ಪುಡೆ ಕಂಚಾಯ ಕೃಷಿಕ ಹೂನ್ ಗೋಬರು ಹಟ್ಟೆಂಟ್ಲೆ ಹೂನು ಸರೆ ಹೂನು ಸುರ್ಮುಣ ಗಲೀನಸ್ತನ ಗ್ಯಾಸ್ ಕಲಿದಲ್ಲೆ ನೀವು ಉಲ್ಲೆ ಸರೆ ಅಣಿ ಸೇಣ್ ಮಾತ್ರ ಬೆಳೆ ಹಾಕ್ ದಿಜೈ ಬಯೋಡಿಗ್ರೇಡ್ ಕೆಲ್ಲೆ ಈಟ್ ಮಾತ್ರ ಬೆಳೆ ಹಾಕಿ ಉಪ್ಕೊರ್ತ ದಕ್ಲೆ ಸಂಚೆಂತರ ಗೋಬರ್ ಗ್ಯಾಸ್ ಹಾಕಿ ಉಪಯೋಗ ಕೆಲ್ಲೆ ಸೆಣ್ ರಾಸ್ ಕೆಲ್ಲೋ ಸುರ್ಮುಣು ಪೀಟೋ ಸರೆ ಸೆಲ್ಕೊಂಡು ಗಾಯಂದೊಳ ಸರೆ ಹೇ ಅನಿ ಕೂಸೋಂಗಲ್ಲೆ ಸೆಣ್ ಹೇಂಬರೆ ಅಂಚ ಕರಾವಳಿಂತ ಗದಾಯ ಬೇಸಾಯ ಊಣಿ ಜಾಲ್ಯಾ ತರಿ ಮುಟ್ಲಾ ಬೊಡ್ಗ ಪ್ರದೇಶಾನಿ ಜಾಯ್ತಿಟ್ಲೆ ಗದಾಯ ಬೇಸಾಯ ಕರ್ತಾತ್ ದೇಖೂನ ಪಚ್ವೆ ಸರೆ ಉಪಯೋಗ ಕರ್ನ ಮತ್ತೆ ಸಾವಯವ ಅಂಶ ಊರೋವಯ ಮತ್ತೆ ಸಂರಕ್ಷಣ ಕರಿಯ ಮತ್ತೆ ಸಂರಕ್ಷಣ ಮುನ್ಶಕುಳಚೆ ಸಂರಕ್ಷಣ ಮುಳ್ಳೆ ಊಡ ಅಸ್ತೂರ್ನು ಮತ್ತೆ ಸೋ ಮೋಗ ಕರಿಯ ಮತ್ತೆ ಸೋ ಪೋಸ್ ಕರಿಯ ಅಮಕ ತಂಗ ತಿಟ್ಲಿ ಬೇಸಾಯ ಕರಿಯ ದೇವ್ ಬರೆ ಗುರು
1: ಎದ್ದುಳ್ತಾಯ್ ತುಮ್ಮಿ ಪಚ್ವೆ ಸಾರೆ ಅನಿ ಮತ್ತೆ ಸಂರಕ್ಷಣ ಹ್ಯಾ ವಿಷಯಾರಿ ವೆಲೇರಿನ್ ಸಿಕ್ವೇರ ಹಂಗೆಲೆ ಭಾಷಣೆ ಕಲಿಂತಿ ಹ್ಯಾ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಕ್ಕೂ ಪ್ರಸಾರ ಜಲ್ಲೆ
2: ಆಕಾಶವಾಣಿ ಮಂಗಳೂರು ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತಗೊಳ್ಳಿ ಮಕ್ಕಳೇ, 2211 9999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಕಥಾ ನಾಟಕ.
1: ಆ ಒಂದು ರಾತ್ರಿ ಮೂಲ ಕತೆ ಭಾರತಿ ಪ್ರಿಯಾ ಅವರದು, ಬಾನುಲಿ ರೂಪ HS ಪಾರ್ವತಿ, ನಿರ್ದೇಶನ ರಘುಪತಿ ಹೆಗಡೆ.

0: ಯಾರು ಕಾಣ್ತಾನೆ ಇಲ್ವಲ್ಲ? ಓ ಮಾವ ಬಂದಿದಾರಲ್ಲ, ಈ ಕಡೆನೆ ನೋಡ್ತಿದ್ದಾರೆ. ಮಾವ ಮಾವ, ಓ ಗುರ್ತು ಸಿಕ್ತಿಲ್ವೇನೋ ಪಾಪ. ಮಾವ ಮಾವ,
1: ಓಹೋ ರಂಗಸ್ವಾಮಿ, ಎಷ್ಟು ಬದಲಾಗ್ಬಿಟ್ಟಿದ್ಯಪ್ಪ, ಗುರ್ತೇ ಸಿಗ್ಲಿಲ್ಲ. ನೀನು ಬಂದೇ ಇಲ್ವೇನೋ ಅನ್ಕೊಂಬಿಟ್ಟೆ. ಅಂತೂ ಬಂದಿಯಲ್ಲ.
0: ಬರ್ತೀನಿ ಅಂತ ಕಾಗದ ಬರೆದಿದ್ನಲ್ಲ ಮಾವ.
1: ನಿಜ, ಆದರೂ ಪಟ್ಟಣದವರು ನಿಮ್ಗೆ ಹಳ್ಳಿಗೆ ಬರೋದಕ್ಕೆ ಬೇಸರ ಆಗೋದು ಸಹಜ.
0: ಹಾಗೇನಿಲ್ಲ ಮಾವ, ನನಗಂತೂ ಹಳ್ಳಿ ಅಂದರೆ ತುಂಬ ಇಷ್ಟ. ಪಟ್ಟಣದ ಗಲಾಟೆ ಗಡಿಬಿಡಿ ಗದ್ದಲದಿಂದ ದೂರ ಹೋಗಿ ಸ್ವಲ್ಪ ದಿವಸನಾದರೂ ಈ ಹಳ್ಳಿಲಿ ಬಂದು ಕಾಡು ಮೇಡುಗಳೆಲ್ಲ ಅಲ್ಕೊಂಡಿರೋಣ ಅನ್ಸುತ್ತೆ.
1: ಸಂತೋಷಪ್ಪ, ಗಾಡಿ ತಂದಿದ್ದೀನಿ, ಬಾ ಹೋಗೋಣ. ಅಂದಾಗೆ ಎತ್ತಿನ ಕಾಡೆಯಲ್ಲಿ ಕೂಡ ಅಭ್ಯಾಸ ಇದೆ ತಾನೆ?
0: ಇದೇನು ಈ ಕೇಳ್ತೀರ ಮಾವ? ನಾನು ಚಿಕ್ಕವನಾಗಿದ್ದಾಗ ಅಮ್ಮನ ಜೊತೆ ಎಷ್ಟೋ ಸಲ ನಿಮ್ಮೂರಿಗೆ ಬಂದಿರಲಿಲ್ವಾ? ಆಗೆಲ್ಲ ಎತ್ತಿನ ಗಾಡಿಲಿ ತಾನೇ ಓಡಾಡ್ತಿದ್ದಿದ್ದು.
1: ನಿಮ್ಮ ಅಮ್ಮನ ನೆನಪಾಗಿ ನೀನಾದರೂ ಹತ್ತಿರವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಅಪ್ಪನಿಗೂ ನಮ್ಮ ಸಂಬಂಧ ಬೆಳೆಸೋ ಇಷ್ಟ ಇದೆ.
0: ಅಪ್ಪ ಕಾಗದ ಬರೆದಿದ್ರು.
1: ಹಾಂ, ಗಾಡಿ ನಿಧಾನ ಓಡಿಸಪ್ಪ. ಹಾಂ, ಮನೆ ಬಂತು, ನಿಲ್ಲಿಸು. ಮನೆ ಬಂತು ರಂಗಸ್ವಾಮಿ, ನಿಧಾನವಾಗಿ ಇಳಿಯಪ್ಪ.
2: ನಾರಾಯಣಪ್ಪನವರ ಸೋದರಳಿಯ ಬಂದವರು ಏನು ಕಾಣುತ್ತೆ?
1: ಈ ಹಳ್ಳಿಗಳಲ್ಲೇ ಹಾಗೆ. ನೀನ್ ಬಹಳ ದಿನಗಳ ನಂತರ ಊರಿಗೆ ಬರ್ತಿದ್ದೀನಿ ನೋಡು, ಅದಕ್ಕೆ ಕಾಲೇಜ್ ಓದಿರೋ ಹುಡುಗ ಹೇಗಿದೆಯೋ ನೋಡ್ಬೇಕು ಅನ್ನೋ ಆಸೆ.
2: ಪಾಪ ರಂಗಸ್ವಾಮಿ, ಎಷ್ಟೊಂದು ಬೆಳೆದ್ಬಿಟ್ಟಿದ್ಯೋ. ಬೇರೆಲ್ಲಾದ್ರೂ ನೀನ್ ನೋಡಿದ್ರೆ ಗುರ್ತೇ ಸಿಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ.
0: ನೀವು ಹೇಗಿದ್ದೀರಾ ಅತ್ತೆ?
2: ನಾ ಚೆನ್ನಾಗಿದ್ದೀನಪ್ಪ. ಆಗ್ಲಿ, ತಡವಾಗಿದೆ, ಅಡುಗೆನೂ ಸಿದ್ಧ ಆಗಿದೆ, ಊಟಕ್ಕೆಲೆ ಹಾಕ್ಲಾ?
1: ಖಂಡಿತ. ಬೆಳಗ್ಗೆಯಿಂದ ಪ್ರಯಾಣ ಮಾಡಿ ರಂಗಸ್ವಾಮಿಗೆ ಆಯಾಸವಾಗಿರ್ಬೇಕು. ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ಆ ನಾಗವೇಣಿ ಎಲ್ಲಿ?
2: ಅಯ್ಯೋ, ಅಡುಗೆ ಮೇಲೇನೋ ಕೆಲಸ ಮಾಡ್ತಿದ್ದಾಳೆ. ರಂಗಸ್ವಾಮಿ, ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಹೇಳಪ್ಪ.
0: ಆಯ್ತತ್ತೆ.
2: ನಿಧಾನವಾಗಿ ಊಟ ಮಾಡು ರಂಗಸ್ವಾಮಿ. ಮೊದಲೇ ನೀನು ತುಂಬಾ ಸಂಕೋಚ, ತುಂಬಾ ಸಂಕೋಚ ಸ್ವಭಾವ.
0: ಹಾಗೇನಿಲ್ಲ ಅತ್ತೆ.
2: ನೀನು ಈ ಊರಿಗೆ ಬಂದು ಆರೇಳು ವರ್ಷ ಆದ್ರೂ ಆಗಿರ್ಬೇಕಲ್ಲ?
1: ಹೌದೌದು, ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಕಾಲೇಜ್ ಸೇರಿದ ಮೇಲೆ ಬಂದೇ ಇಲ್ಲ ಅಲ್ವೇನಯ್ಯ?
0: ಹೌದು, ಪ್ರತಿ ಬೇಸಿಗೆದಲ್ಲೂ ಬರಬೇಕು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಯಾರಾದರೂ ಸ್ನೇಹಿತರು ಒತ್ತಾಯ ಮಾಡಿ ಅವ್ರ ಊರಿಗೆ ಕರ್ಕೊಂಡು ಹೊರಟೋಗ್ತಿದ್ರು.
1: ನೀನಾಗಿ ನೀನು ಬರೋಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಈ ಸಲ ನಾನೇ ಕಾಗದ ಬರೆದೆ.
2: ಅಂದಾಗೆ ನಿಮ್ಮ ತಂದೆ ಚೆನ್ನಾಗಿದ್ದಾರಪ್ಪ?
0: ಚೆನ್ನಾಗಿದ್ದಾರೆ.
1: ನಮ್ಮನೆ ಅಡುಗೆ ನಿನಗೆ ಖಾರ ಇರ್ಬೋದು. ಇಂದ್ರ, ಸ್ವಲ್ಪ ತುಪ್ಪ ಹಾಕೆ.
2: ನಾಗವೇಣಿ, ಸ್ವಲ್ಪ ತುಪ್ಪ ತಗೊಂಬರಮ್ಮ.
1: ಹಾಕಮ್ಮ. ರಂಗಸ್ವಾಮಿ, ನೀನು ನೋಡಿದಾಗ ನಾಗು ಇಷ್ಟೂ ಬೆಳೆದಿರಲಿಲ್ಲ. ನೀ ಇನ್ನೂ ಹುಡುಗ, ಈಚೆಗಂತೂ ನಮಗೆಲ್ಲ ನೀನು ಹೊಸಬನೇ ಆಗಿಬಿಟ್ಟಿದ್ದಿ. ನಂಗೆ ಸಾಕಮ್ಮ, ಅವನಿಗೆ ಹಾಕು.
0: ನಂಗೆ ಸಾಕು, ಸಾಕು ನನಗೆ. ನಾಗವೇಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ. ಹೆಸರಿಗೆ ತಕ್ಕ ಹಾಗೆ ನಾಗವೇಣಿನೇ. ನೀಳವಾದ ಜಡೆ, ಛೆ, ಅವಳು ಮುಖಾನೇ ಸರಿಯಾಗಿ ಕಾಣಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ. ಒಂದು ಸಲ ಮುಖ ನೋಡೋ ಹೊತ್ತಿಗೆ ಹುಲ್ಲೆ ಮರಿ ಹಾಗೆ ಹಾರೊಟ್ಟೋದ್ಲು. ಎಲ್ಲಿ ಹೋಗ್ತಾಳೆ? ಬೆಳಿಗ್ಗೆ ಕಂಡೇ ಕಾಣ್ತಾಳೆ. ಹಳ್ಳಿ ಹುಡುಗಿ ಅಂತ ತೆಗೆದು ಹಾಕೋ ಹಾಗೆ ಇಲ್ಲ. ತುಂಬ ಮಾಟವಾಗಿದ್ದಾಳೆ. ಇನ್ನು ಮಲ್ಕೊಳ್ಳೋಣ ನಾಗವೇಣಿ. ನಾಗವೇಣಿ, ನಾಗವೇಣಿ.

0: ಆದ್ರೆ ಆದ್ರೆ ಯಾರು ಕಾಣ್ತಾನೆ ಇಲ್ವಲ್ಲ? ಅಲ್ಲ, ಈ ನಿರ್ಜನವಾದ ಕಾಡಿನಲ್ಲಿ ಇಷ್ಟೊಂದು ಮಧುರವಾದ ನಾದ ಎಲ್ಲಿಂದ ಬರ್ತಿದೆ? ಅರೆ, ಅಲ್ಲಿ ಯಾರೋ ನಿಂತಿರೋ ಹಾಗಿದೆ. ಓ, ಇವಳು ನಾಗವೇಣಿ ಅಲ್ವಾ? ಹಾ, ಅದೇ ನೀಳುವಾದ ಜಡೆ, ಅದೇ ಮೈಕಟ್ಟು. ಅಲ್ಲ ಅಲ್ಲ ಅಲ್ಲ, ಅವಳು ಈ ಕಾಡ್ಗೆ ಬರ್ತಾಳೆ. ಛೇ ಛೇ, ಇವಳು ನಾಗವೇಣಿ ಅಲ್ಲ. ಅಪ್ಪಾ, ಈ ಹುಡುಗಿ ಕತ್ತಲ್ಲಿ ಎಷ್ಟು ದೊಡ್ಡ ನಾಗರ ಹಾವು, ಜೊತೆಲಿ ಇನ್ನೊಂದು ಕರಿ ಹಾವು. ಅಪ್ಪಾ, ಇವಳೆಂತ ಹುಡುಗಿ ಅಪ್ಪ?
1: ಯಾರದು?
0: ನಾನೇ.
1: ಆ ವಿಡಿಯೋದ ನೋಡಕ್ ಬಂದ್ರ ಬುದ್ಧಿ?
0: ಹಾವು ನಿನ್ನ ಕಚ್ಚೋದಿಲ್ವೇ?
1: ಏ ಬುಡಿ, ನನ್ ಯಾಕೆ ಕಚ್ಚೈತೆ? ಇಲ್ನೋಡಿ, ಈ ಬುಟ್ಟಿಯಾಗಿ ಹಾವುಗಳೆಲ್ಲ ಹೆಂಗ್ ಮುದ್ರಕೊಂಡ್ ಬಿತ್ಕೊಂಡವೆ.
0: ಅಪ್ಪ, ಎಷ್ಟೊಂದು ಹಾವುಗಳು! ನೀವು ಹಾವಾಡಿಗ್ರೇನು?
1: ಏ, ಅದೇ ನಂಗೆ ನನ್ ಮಗನೇ ನುಂಗೋ ಹಾಗೆ ನೋಡ್ತೀರಾ ಬುದ್ಧಿ?
0: ಅದು ಹಾವು.
1: ನಿಮ್ದು ಯಾವೂರ್ ಬುದ್ಧಿ?
0: ಇಲ್ಲೇ ಹಳ್ಳಿಗೆ ಬಂದಿದ್ದೆ. ನಾವು ಬಯಲ್ ಸೀಮೆಯವರು.
1: ಕತ್ಲಾಯ್ತಾ ಇದೆ ಈ ಕಡೆ, ಹಾವಿನ ಕಟ ಜಾಸ್ತಿ. ಬೇಗನೆ ಹಳ್ಳಿಗೆ ಹೋಗಿ ಸೇರ್ಕೊಳ್ಳಿ.
0: ಅರೆ, ಎಲ್ಲಿ ಹೋದ್ಲು? ನನ್ನ ಕಣ್ಣು ಆ ಹುಡುಗಿನೇ ಹುಡುಕ್ತಿದೆಯಲ್ಲ. ಛೇ, ನನಗೇನಾಗಿದೆ? ಕಾಲೇಜ್ ಓದಿದ್ ನಾನು ಒಬ್ಬ ಅನಾಗರಿಕ ಹುಡುಗಿ ಬಗ್ಗೆ ಯೋಚನೆ ಮಾಡೋದು ಅಂದ್ರೇನು? ನಾಳೆಯಿಂದ ನಾನು ಇಲ್ಲಿಗೆ ಬರಲೇಬಾರ್ದು, ಪಟ್ಟಣಕ್ಕೆ ಹೊರಟೋಗ್ಬೇಕು. ಆದರೆ ಹೋಗೋಕ್ಕೆ ಮುಂಚೆ ಒಂದ್ಸಲ ಅವಳನ್ನು ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಆ ಕೂಡುಗಲಿನ ಹತ್ರ ಯಾರೋ ಕೂತಿರೋ ಹಾಗಿದೆ. ಅವಳೇ ಇರಬಹುದಾ? ಹಾ, ಹೌದು, ಅವಳೇ.
1: ಏನ್ ಬುದ್ಧಿ, ಇವತ್ತು ಬಂದಿವ್ರಿ? ಆ ವಿಡಿಯೋದ ನೋಡಕ್ ಬಂದ್ರ? ಎಲ್ಲದಕ್ಕೂ ಬರೀ ಹೂಂ ಗುಡ್ತಾ ಇದ್ದೀರಲ್ಲ.
0: ನಿನ್ನೆ ಕಾಣಿಸ್ಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದೆ?
1: ಎಲ್ಗೆ ಹೋಗೋದು, ಅಲ್ಲಿ ಇಲ್ಲಿಯೂ ಸುತ್ತೋದು.
0: ಯಾಕೆ?
1: ಯಾಕಂದ್ರೆ ತಿರ್ಗಾಡೋದೇ ಸರಿ ಬದುಕು ಬುದ್ಧಿ.
0: ಹಾವಾಡ್ಸೋ ಕಸ್ಬಾ?
1: ಹೌದು, ಆ ವಿಡಿಯೋದು ಆಡ್ಸೋದು, ಹೊಟ್ಟೆ ಒರೆಯೋದು.
0: ನಿಮ್ದು ಯಾವ ಊರು?
1: ಏ, ನಮಗೆ ಊರೆಂತದ್ದು ಬುದ್ಧಿ? ಅಲ್ಲಿ ಕಾಣಿಸ್ತಿದ್ಯಲ್ಲ ಅಟ್ಟಿ, ಅಲ್ಲೇ ನಾವಿರೋದು.
0: ಈ ಹಾವುಗಳು ನಿನ್ನ ಕಚ್ಚೋದಿಲ್ವಾ?
1: ಏ, ನಮ್ಮನ್ನೇನು ಕಚ್ಚಾವು ಬುದ್ಧಿ? ಮಂತ್ರ ತಂತ್ರ ಮಾಡ್ತೀವಿ, ಮೂಲಿಕೆ ಮಡಗ್ತೀವಿ, ನಮ್ಗಳು ಕಂಡ್ರೆ ಸೊಪ್ಪು ನಂಗೆ ಬಿದ್ಕೋತಾವೆ.
0: ನಿನಗೆ ನೆಂಟ್ರಿದಾರಾ?
1: ಓ, ಅವರೇ ಬೇಕಾದಂಗವ್ರೆ.
0: ನಿನ್ನ ಹೆಸರೇನು?
1: ನೀಲಾ ಅಂತ ಬುದ್ಧಿ.
0: ಒಬ್ಳೆ ತಿರುಗ್ತೀಯಲ್ಲ, ಭಯ ಆಗಲ್ವಾ?
1: ಏ, ನಂಗೇನ್ ಭಯ ಬುದ್ಧಿ? ಕಾಡ್ನಲ್ಲೇ ಹುತ್ತೋಳು, ಕಾಡ್ನಲ್ಲೇ ಬೆಳ್ದೋಳು, ಕಾಡ್ನಲ್ಲಿ ತಿರ್ಗಾಡಕ್ಕೆ ನಂಗೆಂತ ಭಯ?
0: ಇಲ್ಲ ಅನ್ನು ಸುಮ್ಮನೆ ಕೇಳಿದೆ. ನಿಂಗೆ ವಯಸ್ಸೆಷ್ಟು ನೀಲಾ?
1: ನಂಗೆ ನೆಪ್ಪಿಲ್ಲ ಬುದ್ಧಿ.
0: ಅಂದ ಹಾಗೆ ನಿನಗೆ ಮದುವೆ ಆಗಿದ್ಯಾ? ಹೊರಟೇ ಹೋದ್ಲಲ್ಲ.
2: ಏನ್ ರಂಗಸ್ವಾಮಿ?

0: ಏನೋ ತಲ್ಲೀನಾಗಿ ಯೋಚನೆ ಮಾಡ್ತಿದ್ದಿ.
1: ಯೋಚನೆ? ನನಗೆಂತ ಯೋಚನೆ? ಏನು ಇಲ್ವಲ್ಲ.
0: ಏನ್ ಹುಚ್ಚನಯ್ಯ ನೀನು, ನಿನ್ನ ಮನಸ್ಸಿಗೆ ನೀನು ಸುಳ್ಳು ಹೇಳ್ತಿದೀಯಲ್ಲ. ನೀನು ಪ್ರತಿದಿನ ಆ ಕಾಡ್ಗೆ ಹೋಗೋದ್ಯಾಕೆ?
1: ಅದು ಅದು ಯಾಕೆ ಯಾಕೆ ಅಂದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ.
0: ಪ್ರಕೃತಿ ಸೌಂದರ್ಯ ಸವಿಯೋಕೋ ಅಥವಾ ನೀಲಾನ ರೂಪ ಸವಿಯೋಕೋ?
1: ಅದು ಇರಬಹುದು.
0: ನೀಲಾ ತುಂಬಾ ಸುಂದರವಾದ ಹುಡುಗಿ ಅಲ್ವಾ?
1: ಹೌದು.
0: ಅವಳು ಮಾತಾಡಿದ್ರೆ ಹೂಗಳು ಉದುರಿದ ಹಾಗಿರುತ್ತೆ ಅಲ್ವಾ?
1: ಹೌದು.
0: ಅವಳು ಹಾವು ಹಿಡಿಯೋದನ್ನ ನೋಡೋದೇ ಒಂದು ಚಂದ ಅಲ್ವಾ?
1: ಹೌದು.
0: ಅಂದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದೀಯ?
1: ಪ್ರೀತಿ ಪ್ರೀತಿ ಹೌದು, ನಾನು ಅವಳನ್ನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ನೋಡ್ದಿದ್ರೆ ಏನೋ ಕಳ್ಕೊಂಡ ಹಾಗಾಗತ್ತೆ. ಅವಳನ್ನ ನೋಡ್ತಾನೇ ಇರಬೇಕು ಅನ್ಸುತ್ತೆ.
0: ಸರಿ, ಆದ್ರೆ ಇದರ ಪರಿಣಾಮ ಏನು
1: ಅಂದ್ರೆ?
0: ಹೆಚ್ಚು ಅಂದ್ರೆ ನೀನ್ ಇಲ್ಲಿ ಇನ್ನೊಂದು ವಾರ ಇರಬಹುದು. ಆಮೇಲೆ?
1: ಹೌದಲ್ಲ, ಆಮೇಲೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಅಯ್ಯೋ, ಅದೇ ನನಗೂ ದುಃಖ.
0: ನಾನು ಅವಳನ್ನ ಮದುವೆ ಆಗ್ತೀನಿ. ಏನಂದೆ?
1: ಹೌದು, ನಾನು ಅವಳನ್ನ ಮದುವೆ ಆಗ್ತೀನಿ. ಈ ಸಮಸ್ಯೆಗೆ ಅದೇ ಸರಿಯಾದ ಪರಿಹಾರ.
0: ಸರಿಯಾಗಿ ಯೋಚಿಸು, ಮತ್ತೊಮ್ಮೆ ಯೋಚಿಸು. ನೀನ ನೀಲಾನ್ ಮದುವೆ ಆಗ್ತೀಯಾ?
1: ಹೌದು. ಯಾಕಾಗ್ಬಾರ್ದು?
0: ಅವಳು ಕಾಡ್ನಲ್ಲಿ ಬೆಳೆದೋಳು, ಅಕ್ಷರ ಜ್ಞಾನವೇ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ನೀನು ಕಾಲೇಜ್ ಓದಿರೋನು, ನಾಳೆ ದೊಡ್ಡ ನೌಕರಿನೂ ಸಿಗ್ಬಹುದು.
1: ಆದ್ರೇನು, ಅವಳನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಪಾಠನೂ ಹೇಳಿಸಿದ್ರಾಯ್ತು.
0: ನಿನ್ನದು ಆದರ್ಶ ಪ್ರೇಮ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದರಿಂದ ನಿನ್ನ ತಂದೆ, ಸೋದ್ರ ಮಾವ, ಸೋದರತ್ತೆ ಇವ್ರಿಗೆಲ್ಲ ಏನನ್ಸತ್ತೆ?
1: ಪಾಪ, ಅವ್ರಿಗೆಲ್ಲ ಬೇಸರ, ಅಸಮಾಧಾನ ಆಗೋದು ನಿಜ. ಆದ್ರೆ ಏನ್ ಮಾಡೋಕ್ಕಾಗತ್ತೆ? ನನ್ಗಂತೂ ನೀಲನ್ ಬಿಟ್ಟಿರೋಕ್ಕಾಗಲ್ಲ.
0: ನೀನೇನೋ ನೀಲಾನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ. ಆದ್ರೆ ಅದಕ್ಕೆ ಅವಳು ಒಪ್ಪಿದಾಳ?
1: ಹೌದಲ್ಲ, ನಾನು ಅವಳನ್ನ ಕೇಳಲೇ ಇಲ್ಲ. ಇವತ್ತೇ ಅವಳನ್ನ ಕೇಳ್ಬಿಡ್ಬೇಕು.

0: ಏನಿಲ್ಲ, ತುಂಬ ಹಾವುಗಳು ಸಿಕ್ಕಿರೋ ಹಾಗಿದೆ.
1: ಓ ನೀವಾ? ಹ್ಮ್, ಸುಮಾರಾಗಿ ಸಿಕ್ಕವೆ.
0: ನೀಲ, ಪ್ರತಿದಿನ ನೀನೊಬ್ಳೇ ಬರ್ತೀಯಲ್ಲ, ಜೊತೆಗೆ ಯಾರೂ ಬರೋದೇ ಇಲ್ಲ.
1: ಎಲ್ಲ ಒಂದೇ ತಾವ ಹೋದ್ರೆ ಏನ್ ಪ್ರಯೋಜನ? ಒಬ್ಬೊಬ್ರು ಒಂದೊಂದು ತಾವ ಹೋದ್ರೆ ತುಂಬಾ ಹಾವು ಸಿಗ್ತವೆ.
0: ಪ್ರತಿದಿನ ಇಷ್ಟೊಂದು ಹಾವು ಹಿಡಿದು ಏನ್ ಮಾಡ್ತೀರಾ? ಎಲ್ಲ ನೀವೇ ಸಾಕ್ತೀರಾ?
1: ಎಲ್ಲ ಅವನು ನಾವೇ ಇಟ್ಕೊಂಡು ಏನ್ ಮಾಡ್ಕೊಳಕಾಯ್ತದೆ? ಗಿರಾಕಿಗಳು ಬಂದಾಗ ಮಾರ್ಕಂತೀವಿ, ಅದರಿಂದಾನು ನಾ ಕಾಸ್ ಬರ್ತೈತೆ. ಯಾಕ್ ಬುದ್ಧಿ ಸುಮ್ನಾಕ್ಬಿಟ್ರಿ? ಏನೋ ಯೋಚನೆ ಮಾಡ್ತಿದ್ದೀರಾ?
0: ಅದು ನೀಲ, ನಾನೊಂದು ಪ್ರಶ್ನೆ ಕೇಳಲ.
1: ಇದುವರೆಗೂ ನೀವು ಮಾಡ್ತಿರೋದು ಅದನ್ನೇ ಅಲ್ಲೂರ?
0: ನೀಲ, ನೀನು ನನ್ನ ಮದುವೆ ಆಗ್ತೀಯಾ?
1: ಏನಂದ್ರಿ?
0: ಯಾಕೆ ಗಾಬರಿ ಆಗ್ತೀನಿಲ್ಲ, ನನ್ನ ಮದುವೆ ಆಗ್ತೀಯಾ?
1: ಮದ್ವೆನಾ? ಅದಕ್ಕೇನು ಕಷ್ಟ ಬುಡಿ ಬುದ್ಧಿ?
0: ಹಾಸಿಕ್ಕಲ್ಲ ನೀಲ, ನಿಜವಾಗ್ಲೂ ಕೇಳ್ತಿದ್ದೀನಿ.
1: ಅದಕ್ಕಲ್ಲ ಬುದ್ಧಿ, ಆದ್ರೆ
0: ಏನಾದ್ರೆ
1: ನನ್ನ ಜಾತಿ ನಿಮ್ ಜಾತಿ ಹೆಂಗೋ.
0: ನೀಲ, ಇದಕ್ಕೆ ಜಾತಿ ಮಾತ್ಯಾಕೆ?
1: ಇನ್ನೇನ್ ಬುದ್ಧಿ?
0: ಪ್ರೇಮಕ್ಕೆ ಜಾತಿ ಗೀತೆ ಇಲ್ಲ.
1: ಹಂಗಾದ್ರೆ ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ಕರೇನಾ?
0: ಅಕ್ಕರೆ ನೀಲ, ನಿನಗೋಸ್ಕರ ನಾನು ಪ್ರಾಣನಾದರೂ ಕೊಡ್ತೀನಿ.
1: ದಿಟ ಹೇಳ್ತಿದ್ದೀರಲ್ಲ.
0: ನನ್ನಾಣೆ ನಿನ್ನಾಣೆಗೂ ನೀಲ.
1: ನಂಬ ಮಾತಾ ಇದು?
0: ಸತ್ಯವಾಗಿ.
1: ಇದಕ್ಕೆ ಪರೀಕ್ಷೆ?
0: ಪರೀಕ್ಷೆ ನೀನ್ ಹೇಳಿದ್ದು.
1: ಹಂಗಾದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇರೋದಾದ್ರೆ

0: ಹೇಳು.
1: ಈ ಹೊತ್ತಿನಲ್ಲಿ ಕೈ ಮಾಡುತ್ತೀರಾ?
0: ಓಹೋ, ಸಂತೋಷವಾಗಿ ನಡಿ, ಹತ್ರ ಹೋಗೋಣ. ಈಗ ಕೈ ಇಟ್ಟೆ.
1: ಬೇಡಿ ಬೇಡಿ ನನ್ನ ನೋಡಿಯ.
0: ಯಾಕೆ ನೀಲ?
1: ಬೇಡ ಬೇಡ ನನ್ನ ನೋಡಿಯ.
0: ನಿನ್ನಿಷ್ಟ ಈಡೇರಿಸೋದಕ್ಕೆ ಏನ್ ಅಡ್ಡಿ ನೀಲ?
1: ಬ್ಯಾಡಿ ದೇವ್ರೆ, ನಾನು ತಪ್ಪ ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ.
0: ಕ್ಷಮಿಸೋ ಅಂತ ತಪ್ಪು ಏನ್ ಮಾಡಿದೀಯ ನೀಲ?
1: ಸುಮ್ಮನೆ ನಿಮ್ಮನ್ನ ನೋಯಿಸ್ಬಿಟ್ಟೆ, ನೋಯಿಸ್ಬಿಟ್ಟೆ ನನ್ನ ನೋಡಿಯ.
0: ಅಂದ್ರೆ
1: ಏನ್ ಹೇಳಿ ಬುದ್ಧಿ, ಹೆಂಗ್ ಹೇಳಿ?
0: ಅದೇನು ಅಂತ ಹೇಳುನಿಲ್ಲ, ಸಂಕೋಚ ಯಾಕೆ?
1: ನಂಗೆ ನಂಗೆ ಲಗ್ನ ಆಗಿದೆ ಬುದ್ಧಿ.
0: ನನಗೆ ತಿಳಿದಿರ್ಲಿಲ್ಲ ನೀಲ. ಆದ್ರೆ
1: ಆದ್ರೆ ಏನ್ ಬುದ್ಧಿ?
0: ನೀನ್ ಒಪ್ಪೋದಾದ್ರೆ
1: ಒಪ್ಪೋದಾದ್ರೆ
0: ನನ್ನ ಮೇಲೆ ನಿನಗ್ ಪ್ರೀತಿ ಇದ್ರೆ ಯಾವ ತಾನೇ ಅಡ್ಡಿ ಬಂದಿತ್ತು?
1: ಇಲ್ಲ ನನ್ನ ನೋಡಿಯ, ನಮ್ ಜಂದಾಗೆ ಲಗ್ನ ಆದವರು ನಡ್ತೆಗಿಡಬಾರ್ದು, ಪಡಗಂಡಿಸರಿಗೆ ಪ್ರೀತಿ ಪಡಬಾರ್ದು, ಗಂಡನ್ಗೆ ಎರಡಾಗ ಬಾಳ್ಬಾರ್ದು ಬುದ್ಧಿ. ಹಂಗ್ ನಡೆದ್ರೆ ವಂಶ ನಿರ್ವಂಸ ಆದಿತ್ತು, ಮಂತ್ರಗಿಂತ ದಕ್ಕೋದಿಲ್ಲ, ಅವು ನಮ್ಮನ್ನೇ ಆಗಿ ತಿಂದವು.
0: ಹಾಗಾದ್ರೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅನ್ನು?
1: ಆ ಮಾತು ಬ್ಯಾಡ ಬುದ್ಧಿ, ನಾನು ನೀತಿ ತಪ್ಪಿ ನಡೆಯೋ ಹಂಗಿಲ್ಲ.
0: ನೀಲ, ನಾನು ನಿಂಗೋಸ್ಕರ ಹಾತೊರಿತಿದ್ದೀನಿ, ಜೀವದ ಹಂಗಿಲ್ದ ಏನು ಬೇಕಾದರೂ ಮಾಡ್ತೀನಿ. ನೀನ್ ನನ್ನವಳಾಗು ನೀಲ, ನನ್ನ ಕೈ ಹಿಡಿ.
1: ಇಂಥ ಮಾತಾಡಿ ನನ್ನ ಕೊಲ್ಬೇಡಿ ನನ್ನ ನೋಡಿಯ, ನಾನೇನು ಮಾಡಲಿ? ಕಟ್ ಮುರಿಯೋ ಹಂಗಿಲ್ಲ, ನೀತಿ ಬಿಡೋ ಹಂಗಿಲ್ಲ, ನನ್ನ ಚಮಸ್ಬಿಡಿ.
0: ಹಂಗಾದ್ರೆ ನನ್ನ ಪ್ರೇಮಕ್ಕೆ ಇಷ್ಟೇನಾ ಪ್ರತಿಫಲ?
1: ಇಷ್ಟಕ್ಕೆ ಬರ್ತದೆ ಅಂತ ನಾ ಕಾಣೆ ಬುದ್ಧಿ, ನನ್ನ ಚಮಸ್ಬಿಡಿ, ನನ್ನನ್ನು ಮರ್ತ್ಬಿಡಿ, ನನ್ನನ್ನು ಮರ್ತ್ಬಿಡಿ, ನನ್ನನ್ನು ಮರ್ತ್ಬಿಡಿ.

0: ಯಾಕಪ್ಪ ರಂಗಸ್ವಾಮಿ, ಎರಡು ಮೂರು ದಿನದ ಒಂಥರ ಇದೆಯಾ?
1: ಮೈ ಸರಿ ಇಲ್ಲೇನಪ್ಪ?
2: ಹಾಗೇನೂ ಇಲ್ಲ ಅತ್ತೆ, ಸರಿಯಾಗೇ ಇದ್ದೀನಿ. ಮಾವ,
0: ಏನು?
2: ನಾಳೆ ನಾನು ಊರು ಹೊರಡ್ತೀನಿ.
1: ಆಗಲಿ, ಏನು ಅವಸರ?
2: ಇಲ್ಲ ಅತ್ತೆ, ಊರಿನಲ್ಲಿ ಕೆಲಸ ಇದೆ. ಸ್ನೇಹಿತರ ಜೊತೆ ನಂದಿಗೆ ಬೇರೆ ಹೋಗಬೇಕು.
0: ಸರಿಯಪ್ಪ, ನಿನ್ನ ಏರ್ಪಾಡಿಗೆ ನಾನು ಅಡ್ಡಿ ಇಲ್ಲ. ಆದರೆ ಇನ್ನೊಂದು ಎರಡು ಮೂರು ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
2: ಇನ್ನೊಂದು ಸಲ ಬರ್ತೀನಿ ಮಾವ.
0: ಸರಿಯಪ್ಪ, ಆದರೆ ನಮ್ಮ ಹುಡುಗಿ ವಿಚಾರ ನಿನಗೆ ಒಪ್ಪಿಗೆ ತಾನೆ? ಮನಸ್ಸಿಗೆ ಸಮಾಧಾನ ಇದ್ದರೆ ಹೇಳು, ಬಲವಂತ ಏನಿಲ್ಲ.
2: ಆದರೆ
1: ಏನಪ್ಪ ಅನುಮಾನ?
2: ನಾನು ಮದುವೆನೇ ಆಗಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ.
0: ಇದೇನು ಹುಚ್ಚು ತೀರ್ಮಾನ ನಿಂದು ರಂಗಸ್ವಾಮಿ?
2: ಹುಚ್ಚೇನೂ ಅಲ್ಲ, ತೀರ್ಮಾನ ಮಾತ್ರ ನಿಜ ಮಾವ.
1: ಹಾಗಾದರೆ ಕೊನೆಯವರೆಗೂ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದೇನು?
2: ಹೌದು.
0: ಸರಿಯಪ್ಪ,
2: ಹೊರಡ್ತೀನಿ ಮಾವ, ಬರ್ತೀನತ್ತೆ.
0: ರೈಲ್ವೆ ಸ್ಟೇಷನ್ ತನಕ ನಾನು ಬರ್ತೀನಪ್ಪ.
2: ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಮಾವ, ನಾ ಹೋಗ್ತೀನಿ.
0: ಸರಿಯಪ್ಪ.
1: ಆದರೆ ಆಗಾಗ ಬರ್ತಾ ಇರಪ್ಪ.
2: ಸರಿಯತ್ತೆ.

0: ಹೊರಟು ಹೋದ್ಲು. ಎಲ್ಲ ಮುಗಿದೋಯ್ತು. ಹೋಗ್ಬೇಡ ನೀಲಾ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ನೀಲಾ, ನನ್ನ ಬಿಟ್ಟು ಹೋಗ್ಬೇಡ.
1: ಏನಪ್ಪ ರಂಗಸ್ವಾಮಿ ಕನ್ವರ್ಸ್ತಾ ಇದ್ದಿ? ಕಣ್ಣಿಂದ ನೀರು ಬೇರೆ ಸುರಿತಾ ಇದೆ. ಕೆಟ್ಟ ಕನಸು ಏನಾದರೂ ಬಿತ್ತೇನೋ?
0: ಕನಸು? ಇರ್ಬೋದು, ಕನಸೇ ಇರಬೇಕು.
1: ಹೊಸ ಜಾಗ, ಹಂಗಾತ್ನಾಗ ಬೇರೆ ಮಲಗಿದ್ದಿ, ಕನಸಿನಲ್ಲಿ ಏನಾದರೂ ನೋಡಿ.

0: ಹೆದರ್ಕೊಂಡೇನಪ್ಪ?
1: ಅವೆಲ್ಲ ಏನೂ ಇಲ್ಲ ಮಾವ, ಅರ್ಥವಿಲ್ಲದ ಕನಸುಗಳು.
0: ಹೋಗಲಿ ಬಿಡು, ಬೆಳಗಾಗಿ ಎಷ್ಟೋ ಹೊತ್ತಾಗಿದೆ, ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಸ್ನಾನ ಮುಗಿಸು.
1: ಅಂದ್ರೆ ಇಷ್ಟು ಹೊತ್ತಿನ ತನಕ ನಡೆದಿದ್ದೆಲ್ಲ ಬರೀ ಕನಸ? ಕಾಡು, ಹಾವು, ನೀಲ, ಎಲ್ಲ ಬರೀ ಕನಸೇನಾ? ಅಪ್ಪಪ್ಪ, ಎಷ್ಟು ದೀರ್ಘವಾದ ಕನಸು! ಒಂದೇ ರಾತ್ರಿಲಿ ಎಷ್ಟು ದಿನಗಳ ಕತೆ ನಡೆದು ಹೋಯ್ತು. ಇದು ಕನಸೇ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಆಶ್ಚರ್ಯ, ನಿಜವೋ ಮತ್ತೆ ಕನಸೋ? ನನ್ನ ಕನಸಿನಲ್ಲಿ ಕಂಡ ಆ ಸುಂದರಿ ನೀಲ ಇಲ್ಲಿ, ನಾ ಕನಸಿನಲ್ಲಿ ಕಂಡು ಹುಡುಗಿ ಇವಳೆ ಅಲ್ವಾ? ಹೌದು, ಇವಳೆ.
2: ಓ, ನೀವಾ?
1: ನೀಲ?
2: ನೀಲ, ನನ್ನ ಹೆಸರು ನೀಲ ಅಲ್ಲ, ನಾಗವೇಣಿ.
1: ಹೆಸರು ಯಾವುದಾದ್ರೇನು, ಒಟ್ಟಿನಲ್ಲಿ ನೀನೇ ನನ್ನ ಹುಡುಗಿ.

ಆ ಒಂದು ರಾತ್ರಿ ನಾಟಕ ಕೇಳಿದಿರಿ. ಭಾರತಿ ಪ್ರಿಯ ಅವರ ಕಥೆಯನ್ನ ಬಾನುಲಿಗೆ ಅಳವಡಿಸಿದವರು HS ಪಾರ್ವತಿ. ಪಾತ್ರ ಪರಿಚಯ: ನಾರಾಯಣಪ್ಪ, ಎಂ ಬಸವರಾಜು, ಇಂದಿರಮ್ಮ, ಎಸ್ ನಾಗರತ್ನ, ನಾಗವೇಣಿ ಮತ್ತು ನೀಲ, ಸಿ.ಕೆ. ಅಂಜಲಿ ಶೆಟ್ಟಿ. ರಂಗಸ್ವಾಮಿಯಾಗಿ ಬಿ.ಎಂ. ವೆಂಕಟೇಶ್.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತಗೊಳ್ಳಿ ಮಕ್ಕಳೇ, 2211 9999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಹೊಸಕ್ಕೆ. ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ. ಜುಲೇಖಾ ಏನಪ್ಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ ಮಂಗಳೂರು. ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ ನಾಯಕ್ ಅವರೊಡನೆ ಸಂದರ್ಶನ. ವಿಷಯ ಪ್ರಾಸ್ಟೇಟ್ ಕ್ಯಾನ್ಸರ್. ಸಂದರ್ಶಕರು ಲತೀಶ್ ಪಾಲ್ದಾನೆ.

ಇದೀಗ ಶಾಸ್ತ್ರೀಯ ಸಂಗೀತ ಜಾನ್ ಹಿಗ್ಗಿನ್ಸ್ ಭಾಗವತರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇವರೊಂದಿಗೆ ವಾಯ್ಲಿನ್ ಪಕ್ಕವಾದ್ಯ ವಿ ತ್ಯಾಗರಾಜನ್, ಮೃದಂಗ ಟಿ ರಂಗನಾಥನ್, ಖಂಜೀರ ವಿ ನಾಗರಾಜನ್. ಕೇಳಿ ಯಟುಲಾ ಬ್ರೂತುವೋ ರಾಗ ಚಕ್ರವಾಕ ಮಿಶ್ರ ಛಾಪು ತಾಳ ತ್ಯಾಗರಾಜರ ಕೃತಿ.

ಈಗ ಕೇಳಿ ಅಂಬಾ ಪರದೇವತೆ, ರುದ್ರಪ್ರಿಯ ರಾಗ, ಖಂಡಛಾಪು ತಾಳ, ಕೃಷ್ಣಸ್ವಾಮಿಯಯ್ಯ ಅವರ ಕೃತಿ ಇದು.

ಈಗ ತ್ಯಾಗರಾಜರ ಕೃತಿ ಆದಿತಾಳ ರಾಗ ಪಂತ್ವರಾಳಿ ಶಿವ ಶಿವ ಶಿವ ಏನರಾದ.

ಸನಿ ಸಗರಿ ರಿ ಸನಿ ಸರಿ ಸನಿ ರ ಪಮ ಪರ ನಿ ಸ ಹಿ ಗರಿ ಸ ಗರಿ ಸನಿ ರ ನಿ ರಿ ಸನಿ ರ ರಿ ಸನಿ ರ ಪ ದ ಸನಿ ರ ನಿ ರ ಪಮ ಪಮ ಗ ರಿ ಸನಿ ಸರಿ ಗ ಮ ಪಮ ಪಮ ಪ ನ ಪ ರ ನಿ ಸ ಸನಿ ಸ ಗರಿ ರಿ ಸನಿ ಸರಿ ಸ ಸನಿ ರ ಸನಿ ರ ನಿ ರ ಪಮ ಗ ರಿ ಸನಿ ಸರಿ ಗ ಮ

ಸನಿ ಸ ಗರಿ ಗರಿ ಗರಿ ಸನಿ ಸರಿ ಸರಿ ಸನಿ ರ ನಿ ದ ಪ ರ ಮ ಗ ರಿ ಗ ಮ ಪ

ಕಮಬರನಿ ಪಬರನಿ ಸಬರನಿ ಸರಿ ಗರಿ ಸರಿ ಸನಿ ಸ ಕರಿ ಸನಿ ಸ ಕರಿ ಸನಿ ಗರಿ ಸನಿ ರ ಕರಿ ಸನಿ ರ

ಇದೀಗ ಕೇಳಿ ಜಾವಳಿ, ರಾಗ ಬೆಹಾಗ್, ರೂಪಕ ತಾಳ, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ. ಸಮಯಮಿದೇರಾ.

ಜಾನ್ ಹೇಗಿನ್ಸ್ ಭಾಗವತರವರ ಹಾಡುಗಾರಿಕೆ ಪ್ರಸಾರವಾಯಿತು. ಇವರೊಂದಿಗೆ ವಯಲಿನ್ ಪಕ್ಕವಾದ್ಯ ವಿ ತ್ಯಾಗರಾಜನ್, ಮೃದಂಗ ಟಿ ರಂಗನಾಥನ್, ಖಂಜೀರ ವಿ ನಾಗರಾಜನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ. ಕೃಷ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ, ಇಬ್ರಾಹಿಂ ಅಶ್ಕ್ ಅವರ ಸಾಹಿತ್ಯ, ಸಂಗೀತ ರಾಕೇಶ್ ರೋಷನ್.

ಇದೀಗ ಮಸ್ತ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಸುನಿಧಿ ಚೌಹಾನ್ ಹಾಡಿರುವ ಗೀತೆ, ರಚನೆ ನಿತಿನ್ ರಾಯ್ಕರ್, ಸಂಗೀತ ಸಂದೀಪ್ ಚೌಟ.

ನಾಗಬಂಧಿ ಚಿತ್ರಕ್ಕಾಗಿ ಅಮಿತ್ ಕುಮಾರ್, ಕವಿತಾ ಕೃಷ್ಣಮೂರ್ತಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ರಚನೆ ಅಂಜನ್, ಸಂಗೀತ ಬಪ್ಪಿ ಲಹಿರಿ.

ಇದೀಗ ಅರ್ಜುನ್ ಪಂಡಿತ್ ಚಿತ್ರಕ್ಕಾಗಿ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ದಿಲೀಪ್ ಸೇನ್, ಸಮೀರ್ ಸೇನ್.

ಕಾರ್ಯಕ್ರಮದ ಕೊನೆಯಲ್ಲಿ ದುಲ್ಹೆ ರಾಜ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ರಾಮ್ ಶಂಕರ್ ಸಮೀರ್ ಅವರ ರಚನೆ ಇದು. ಸಂಗೀತ ಆನಂದ್ ಮಿಲೇಂದ್.

ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗಿನ ಪ್ರಸಾರ 5:55 ಆರಂಭ, 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ, ತತ್ವಪದ 6:40 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಅಶೋಕ್ ಕುಮಾರ್, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ವೈಕೆ ಮುದ್ದುಕೃಷ್ಣ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೈಕಾ ಏನಪೋಯ ಆರೋಗ್ಯ ಸಂಪದ. ಜುಲೈಕಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ ಮಂಗಳೂರು, ಇಲ್ಲಿನ ರೇಡಿಯೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಅಚ್ಯುತ ನಾಯಕ್ ಅವರೊಡನೆ ಸಂದರ್ಶನ. ವಿಷಯ ಪ್ರಾಸ್ಟೇಟ್ ಕ್ಯಾನ್ಸರ್. ಸಂದರ್ಶಕರು ಲತೀಶ್ ಪಾಲ್ದಾನೆ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ನಾರಾಯಣ್ ಪ್ರಸ್ತುತಿ ನೂತನ ಎಸ್ ಕದಂ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಕೊಳಚೆಪ್ಪೆ ಗೋವಿಂದ ಭಟ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡುವವರು ಜೇಸನ್ ಲೋಬೋ. 9:40 ಗಾಂಧಿ ಸ್ಮೃತಿ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 10:30 ತುಳು ಕಾರ್ಯಕ್ರಮ ಗುಬ್ಬಿದಗೂಡು, ಸುರತ್ಕಲ್ ಇಡ್ಯಾ ಶ್ರೀ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ವನಿತಾವಾಣಿ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ

0: ಕಾಡುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ. ನಾಳೆ ಮಧ್ಯಾಹ್ನ 1:20 ಸ್ವರಮಾಧುರ್ಯ ದಾದಾಪೀರ್ ಹಾಡಿರುವ ವಚನಗಳು, 1:30 ಕನ್ನಡ ಚಿತ್ರಗೀತೆಗಳು, ಇನ್ನು ಸಂಜೆ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್ ಸಂಗೀತ ನಿರ್ದೇಶಕ ಅರ್ಜುನ್ ಚನ್ಯ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಕಶ್ಯಪ್ ಪುತ್ತೂರು, 6:10 ತುಳು ಕಾರ್ಯಕ್ರಮ ಪದರಂಗಿತ ಅವಲೋಕನ, 6:30, 6:50 ಕೃಷಿರಂಗ, ಇತ್ತೀಚೆಗೆ ಕದ್ರಿ ಪಾರ್ಕ್ನಲ್ಲಿ ನಡೆದ ಗೇರುಮೇಳ 2026 ಇದರ ವರದಿ ಕೇಳುವಿರಿ. 8:00 ವಾರದ ಅತಿಥಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ದೇವದಾಸ್ ಪೈ ಕೊಂಕಣಿ ವಿದ್ವಾಂಸರು, ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಸಾಮಾನ್ಯರಿಗೆ ಛಾಯಾಗ್ರಹಣ ಕುರಿತು ವಿನಾಯಕ ನಾಯಕ್ ಅವರಿಂದ ಭಾಷಣ. 9:30 ಯಕ್ಷಗಾನ ತಾಳಮತ್ತಳೆ ಕಾರ್ಯಕ್ರಮ ಯಕ್ಷಸಿರಿ, ಶ್ರೀ ಶನೈಶ್ಚರ ಮಹಿಮೆ ಪ್ರಸಂಗದ 2ನೇ ಭಾಗ ವಿಕ್ರಮಾದಿತ್ಯ ವಿಜಯ ಕೇಳುವಿರಿ. ನಡೆಸಿಕೊಡುವವರು ಕರ್ನಾಟಕ ಯಕ್ಷಭಾರತಿ ಬೆಟ್ಟಂಪಾಡಿ ಪುತ್ತೂರು ಇದರ ಸದಸ್ಯರು. ಇವು ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. Prime Minister Narendra Modi has said that under India's chairmanship this year, BRICS will work together to strengthen multilateralism, promote sustainable development, enhance economic resilience, and build a more inclusive world order. Interacting with foreign ministers and heads of delegation of BRICS countries who called on Mr. Modi in New Delhi today, Mr. Modi said BRICS has emerged as an important platform for advancing cooperation among emerging economies and giving voice to the aspirations of the Global South. The meetings took place on the sidelines of the BRICS foreign ministers' meeting, which is being held in New Delhi. Earlier, in his opening remarks at the BRICS Foreign Ministers' meeting, External Affairs Minister Dr. S. Jaishankar said that peace and security remain central to the global order.
2: Our discussions must advance sustainable development while upholding principles of equity and common but differentiated responsibilities. Technological advancements are reshaping the global landscape. It can be leveraged for good governance and inclusive growth. Peace and security remain central to the global order. Recent conflicts only underline the importance of dialogue and diplomacy. There is also a deeply shared interest in strengthening cooperation against terrorism.
1: The theme of the event is Building for Resilience, Innovation, Cooperation and Sustainability. It draws inspiration from Prime Minister Narendra Modi's Humanity First and People-Centric Vision for BRICS. In this session themed on BRICS at 20, External Affairs Minister Dr. S. Jaishankar highlighted that BRICS has expanded its agenda and membership in response to changing global realities while remaining focused on people-centric development and practical cooperation. The minister said BRICS is strong because it is independent and includes diverse countries. He said the group supports change and reforms, reflects a multipolar world, helps countries reduce risks by expanding partnerships, and believes in mutual respect and equal rights for all nations. Prime Minister Narendra Modi will arrive in United Arab Emirates capital Abu Dhabi tomorrow on the first leg of his five-nation visit. He will later visit the Netherlands, Sweden, Norway and Italy. Our West Asia correspondent reports India and the UAE are preparing to further expand one of Asia's fastest growing economic partnerships